ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಚಿತ್ರದ ಗೀತೆ. ಗೀತರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

0: ಸ್ನೇಹಿತರೆ, ಇಂದಿನ ಯುವವಾಣಿ ಕಾರ್ಯಕ್ರಮದ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ವಿಷಯ ರಜೆಯ ಸದುಪಯೋಗ. ಈ ವಿಷಯ ಕುರಿತಂತೆ ನೀವು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂದರೆ ನಮಗೆ ಫೋನ್ ಮಾಡಬೇಕಾದ ಸಂಖ್ಯೆ 08532200312 ಅಥವಾ 29589898. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಈ ಸಂಜೆ 6 ಗಂಟೆಯವರೆಗೆ ಪ್ರಸಾರವಾಗಲಿರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಇನ್ನೇನು ಮಕ್ಕಳಿಗೆಲ್ಲ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ರಜಾ ದಿನಗಳು ಆರಂಭವಾಗಿವೆ, ದಸರಾ ರಜೆ ಅಂತ ಹೇಳಿ. ಸೊ ಈ ಒಂದು ರಜೆಯ ದಿನಗಳನ್ನು ನಾವು ಯಾವ ರೀತಿ ಸದುಪಯೋಗ ಮಾಡ್ಕೋಬೇಕು ಅಂತ. ಯೂಶ್ವಲಿ ನಾವು ರಜೆ ಅಂದರೆ ಸಾಕು ಮಕ್ಕಳಿಗೆ ಕೇವಲ ಆಟ ಆಡಲಿಕ್ಕೆ ಮತ್ತು ಮನೋರಂಜನೆಗಾಗಿ ಇರುವಂತಹ ದಿನಗಳು ಅಂಥೇಳಿ ಆಟ ಆಡೋದರಲ್ಲೇ ಕಾಲ ಕಳೆದುಬಿಡ್ತಾರೆ. ಆದರೆ ಇವತ್ತಿನ ದಿನ ಒಂದು ಸ್ಪರ್ಧಾತ್ಮಕ ಯುಗ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿದ್ರೆ ಆಟದ ಜೊತೆಗೆ ಮತ್ತು ಬೇರೆ ಬೇರೆ ಕಲಿಕೆಯ ವಿಷಯಗಳಿಗೆ ನಾವು ಅವ್ರಿಗೆ ಪ್ರೋತ್ಸಾಹ ನೀಡಬೇಕು. ರಜೆ ದಿನಗಳಂದರೆ ಕೇವಲ ಆಟ ಆಡೋದಕ್ಕೆ ಮಾತ್ರ ಇರುವಂಥವಲ್ಲ, ಅವು ನಮ್ಮ ಹೆಚ್ಚಿನ ಜ್ಞಾನವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲಿಕ್ಕೆ, ಹಾಗೆಯೇ ಹೊಸ ಹೊಸ ಒಂದು ಕೌಶಲ್ಯಗಳನ್ನು ಕಲೀಲಿಕ್ಕೆ ಮತ್ತು ನಮ್ಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ಇರುವಂಥ ಒಂದು ವಿಶೇಷವಾದಂಥ ಒಂದು ರಜಾ ದಿನಗಳಂತಲೇ ಹೇಳ್ಬೋದು. ಇದೊಂದು ಒಳ್ಳೆಯ ಅವಕಾಶ. ರಜಾ ದಿನಗಳಲ್ಲಿ ಮಕ್ಕಳು ದಿನನಿತ್ಯ ಕಲಿಯುವಂತಹ ಪಾಠದ ಹೊರತಾಗಿಯೂ ಮತ್ತಷ್ಟು ಬೇರೆ ರೀತಿಯ ಕೌಶಲ್ಯಗಳನ್ನು ಕಲೀಲಿಕ್ಕೆ. ಈಗಂತೂ ನಾವು ನೋಡ್ತೇವೆ ಮಕ್ಕಳ ಒಂದು ಕಲಿಕೆ ಎಷ್ಟು ಕಲಿತರೂ ಕೂಡ ಕಮ್ಮಿನೇ. ಹೊಸ ಹೊಸದಾದಂತಹ ಕೌಶಲ್ಯಗಳಿರ್ಬೋದು, ಎಲ್ಲ ರೀತಿಯ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಕಾಲೇಜ್ಗೆ ಹೋಗುವಂಥ ಒಂದು ದೊಡ್ಡ ವಯಸ್ಸಿನ ವಿದ್ಯಾರ್ಥಿಗಳಿಗಾಗಿಯೇ ಏನೆಲ್ಲ ಒಂದು ಕಲಿಕೆಯ ಸೆಂಟರ್ಗಳು ಓಪನ್ ಆಗಿದ್ದಾವೆ. ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕಾಗಿರ್ಬೋದು, ಮಕ್ಕಳಲ್ಲಿರುವಂತಹ ಒಂದು ಕಲೆ ಪ್ರತಿಭೆಯನ್ನು ಹೊರಹಾಕೋದಕ್ಕೆ ಇರುವಂತಹ ಒಂದು ಪ್ಲಾಟ್ಫಾರ್ಮ್ ಅಂದರೆ ವೇದಿಕೆಗಳನ್ನು ನಿರ್ಮಿಸಲಿಕ್ಕೆ ಸಾಕಷ್ಟು ರೀತಿಯಾದಂತಹ ಒಂದು ಕಲಿಕೆಯ ಸೆಂಟ್ರ್ಗಳನ್ನು ಓಪನ್ ಆಗಿರ್ತವೆ. ಅಲ್ಲಿ ಏನೋ ಒಂದು ಮಕ್ಕಳಿಗೆ ರಜೆ ದಿನಗಳಲ್ಲಿ ಕಲಿಸಿದಾಗ ಮಕ್ಕಳು ಯಾವುದೋ ಒಂದು ಹೊಸ ವಿಷಯವನ್ನು ಕಲಿತಾರೆ. ಹಾಗಾಗಿ ಈ ಒಂದು ರಜಾ ದಿನಗಳಲ್ಲಿ ಮಕ್ಕಳಿಗೆ ಕೇವಲ ಮನೆಗೆ ಮಾತ್ರನೇ ಅವ್ರನ್ನ ಸೀಮಿತವಾಗಿಡದೆ, ಕೇವಲ ಆಟಕ್ಕಾಗಿ ಅವ್ರಿಗೆ ಸೀಮಿತವಾಗಿಡದೆ, ಈ ರೀತಿಯಾಗಿ ಇರುವಂತಹ ಕಲಿಕೆಗೆ ಇರುವಂತಹ ಸಾಕಷ್ಟು ಅವಕಾಶಗಳು, ಅವುಗಳನ್ನು ಬಳಸಿಕೊಳ್ಳುವತ್ತ ಮಕ್ಕಳನ್ನು ನಾವು ಪ್ರೇರೇಪಿಸಬೇಕು. ಅಂದಾಗ ಮಾತ್ರ ನಾವು ಇರುವಂತಹ ರಜಾ ದಿನಗಳನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮೊದಲನೇ ಕಾಲರ್ ರೆಡಿ ಇದ್ದಾರೆ, ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ. ವಿಷಯದ ಬಗ್ಗೆ ಅವರ ಅನಿಸಿಕೆ ಏನು ಅಂತ ಕೇಳೋಣ. ಹಲೋ,
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ನಮಸ್ತೆ ನಾಗೇಂದ್ರಪ್ಪ ಅವರೇ,
1: ಚೆನ್ನಾಗಿದ್ದೀರಾ? ನೀವು ಆರಾಮ್ರಿ ಮೇಡಮ್?
0: ನಾವು ಆರಾಮಿದೀವಿ ನೋಡ್ರಿ. ಕೇಳ್ತಾ ಇದ್ದೀರಿ ಕಾರ್ಯಕ್ರಮ?
1: ಕೇಳ್ತಿದ್ದೀನಿ ಮೇಡಮ್. ರಜಾ ದಿನ ಹುಡುಗರದ್ದು ಹೇಳ್ತಾರಲ್ಲ ಮೇಡಮ್.
0: ಈಗ ರಜೆ ಸ್ಟಾರ್ಟ್ ಆಯ್ತಲ್ಲ ಮಕ್ಕಳಿಗೆ, ದಸರಾ ರಜೆ
1: ಅಂದ್ರ ಪೂಣ ಟ್ಯೂಷನ್ ಗ್ಯೂಷನ್ ಪೂಣ ಅತಿ ಮಾಡಕ್ ಹೋಗ್ಬಾರ್ದು ಮೇಡಮ್. ಸ್ವಲ್ಪ ರೆಸ್ಟ್ ಕೊಡ್ಬೇಕು ಮೇಡಮ್, ಹುಡುಗರಿಗೆ ಆಟ ಇಂಥವ್ ಕಲ್ಸ್ಬೇಕು ಮೇಡಮ್. ಈಗ ಈಗ ಮನೆಗೆ ಬರೋಣ, ಮತ್ತೆ ಆಟ ಟ್ಯೂಷನ್ ಕಲ್ಸ್ಬೇಕು ಹುಡುಗರು, ಕಚ್ಚೆ ಕಚ್ಚೆ ಮಾಡ್ತಾವ ಹಂಗ ರಘುವಲಿ ಆಟ, ಗಿಲ್ಲಪ್ಪಣಿ ಆಟ, ಕಬಡ್ಡಿ ಆಟ ಇಂಥವ್ ಕಲ್ಸ್ಬೇಕು ಮೇಡಮ್ ಹುಡುಗರಿಗೆ. ಈಗ ರಜಾಂದ್ರೆ ಬಂದ್ಮೇಲೆ ಮತ್ತೆ ರಜಾಂದ್ರೆ ಮನೆಗೆ ಕುಂದು ಮತ್ತೆ ಅವ್ಕು ನಮ್ಮ ಜನರಲ್ ನಾಲೆಜ್ ಇರ್ಬೇಕು ಮೇಡಮ್ ಹುಡುಗರಿಗೆ.
0: ಕರೆಕ್ಟ್ ಹೇಳಿದ್ರಿ,
1: ಜನರಲ್ ನಾಲೆಜ್ ಇರ್ಬೇಕು ಮೇಡಮ್ ಹುಡುಗರಿಗೆ. ಮತ್ತೆ ಟ್ಯೂಷನ್ ಕೈಸ್ ಏನಂತ ತಿಳಿದ್ರಲ್ ಮೇಡಮ್ ಹುಡುಗರಿಗೆ.
0: ನಿಜವಾಗ್ಲೂ ನೀವು ಹೇಳಿದ್ರೆ ಜನರಲ್ ನಾಲೆಜ್ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಒಂದು ದೊಡ್ಡ ಅಸ್ತ್ರ ಆಗ್ಬಿಟ್ಟಿದೆ, ಕೈಯಲ್ಲಿ ಮೊಬೈಲ್ ಇಟ್ಕೊತಾರೆ. ಬಟ್ ಮೊಬೈಲಲ್ಲಿಯೂ ಕೂಡ ಮಕ್ಕಳಿಗೆ ಕಲೀಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ, ಆದರೆ ಮಕ್ಕಳು ಕಲಿಬೇಕಾದ್ದನ್ನು ಬಿಟ್ಟು ಬೇರೆಲ್ಲ ಕಲಿತಾರೆ. ನೀವು ಹೇಳ್ದಂಗೆ ಜನರಲ್ ನಾಲೆಜ್ ಅಂತೂ ಏನೂ ಇಲ್ಲ ಮಕ್ಕಳ ತಲೆ. ಈವನ್ ನಮ್ಮ ಸಣ್ಣ
1: ಸಣ್ಣ
0: ಹೌದೌದು. ಈಗ ನೋಡಿ ಮಕ್ಳಿಗೆ, ಅವಾಗೆಲ್ಲ ಏನ್ ಮಕ್ಳಿಗೆ ಜನರಲ್ ಕ್ವಶನ್ಸ್ ಅಂದ್ರೆ, ಈಗ ನಮ್ಮ ಭಾರತದ ಪ್ರಧಾನಮಂತ್ರಿ ಯಾರು, ಮುಖ್ಯಮಂತ್ರಿ ಯಾರು ಅಂದ್ರೆ ಇಮಿಡಿಯೇಟ್ ಆಗಿ ಹೇಳೋರು. ಈಗ ಅದರ ಬಗ್ಗೆ ಮಕ್ಕಳಿಗೆ ಜ್ಞಾನನೇ ಇಲ್ಲ, ಯಾಕಂದರೆ ಆ ತಿಳ್ಕೊಳ್ಳುವಂಥ ಒಂದು ಕೆಪ್ಯಾಸಿಟಿ ಏನಂತೀವಿ ಮಕ್ಕಳಲ್ಲಿಯೂ ಕೂಡ ಇಲ್ಲ. ಜೊತೆಗೆ ಮನೆಯಲ್ಲಿರುವಂಥ ಪಾಲಕರು ಕೂಡ ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು, ಹೇಳ್ಕೊಡ್ಬೇಕು, ತಿಳಿಸ್ಕೊಡ್ಬೇಕು ಅನ್ನೋದು ಕೂಡ ಮಕ್ಕಳಿಗೆ ಕೂಡ ಪಾಲಕರು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅಂತಲೇ ಹೇಳ್ಬೋದು.
1: ನಾವು ಹೇಳ್ಕೊಡ್ಬೇಕು ಮೇಡಮ್ ಮನೆಯಾಗ. ನಾವೇ ತಂದೆ ತಾಯಿ ಫಸ್ಟ್ ಗುರು, ಸೆಕೆಂಡ್ ಟೀಚರ್ ಗುರು ಮೇಡಮ್.
0: ನಿಜವಾಗ್ಲು ಏನಂದ್ರೆ ಮಕ್ಳಿಗೆ ನೀವು ಹೇಳ್ದಂಗೆ ಮೊದಲೇ

0: ಹೇಳಿದ್ರಿ ನೀವು, ಆ ಗಿಲ್ಲಿದಾಂಡು ಆಡ್ತಾ ಇದ್ರು, ಮತ್ತೆ ಬೇರೆ ಲಗೋರಿ ಅಂತ ಎಲ್ಲ ನಮ್ಮ ಒಂದು ದಿನನಿತ್ಯದ ಒಂದು ರಜೆಗಳು ಬಂದ್ರೆ ಸಾಕು ಮಕ್ಕಳೆಲ್ಲ ಈ ಆಟಗಳಲ್ಲಿ ಬ್ಯುಸಿ ಆಗಿರ್ತಿದ್ರು. ಆದ್ರೆ ಇವತ್ತೆಲ್ಲ ಮಕ್ಕಳು ಮೊಬೈಲ್ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅವೆಲ್ಲ ಆಟಗಳು ಮಕ್ಕಳಿಗೆ ದೈಹಿಕ ವ್ಯಾಯಾಮ ಮಾಡಿಸ್ತಾ ಇದ್ವು. ಅವೆಲ್ಲ ಆಟ ಆಡೋದ್ರಿಂದ ಮಕ್ಕಳಲ್ಲಿ ದೈಹಿಕವಾಗಿಯೂ ಕೂಡ ಅವ್ರಿಗೆ ಅಭಿವೃದ್ಧಿ ಆಗ್ತಾ ಇತ್ತು.
1: ಈ ಒಂದು 25-30 ವರ್ಷ ಇಲ್ಲ ಮೇಡಮ್, ಹುಡುಗರು ಕಾಲ್ ಬೇಡ ಅಂತ ಮೇಡಮ್. ಈಗ ಬರೀ ಗಾಡಿ ಕಲ್ತಿರ್ತಾವ ಮೇಡಮ್, ಈಗ ಒಂದು 18-20 ವರ್ಷ ಹುಡುಗರ್ಗ ಗಾಡಿ ಕಲ್ತ್ಕೊಂಡವ ಇದ್ರನ್ನ ಎಲ್ಲ ತಂದೆ ತಾಯಿ ಇರ್ತಾರವ ಅಂತ ಹುಡುಗರು ಗಾಡಿ ಕೊಡ್ತಾರೆ ಮೇಡಮ್. ಈಗ
0: ಕೊಡಬಾರ್ದು ಮಕ್ಳಿಗೆ
1: ಅಂತವ್ ಕಲಿಸ್ತಾರ ಮೇಡಮ್. ಈಗ ಹುಡುಗರಿಗೆ ನಾವು ಸರಿಯಾಗಿ ತಂದು ಕಲ್ಸೋದು 18-20 ವರ್ಷ ಹುಡುಗರಿಗೆ ಗಾಡಿ ಕೊಡ್ಬಾರ್ದು ಮೇಡಮ್.
0: 18 ವರ್ಷದವರೆಗೂ ಮಕ್ಕಳಿಗೆ ನಾವು ಗಾಡಿ
1: ಕೊಡಬಾರ್ದು ಮೇಡಮ್.
0: ಏನಾದ್ರೂ ಅನಾಹುತಗಳಾದ್ರೆ ಅದು ಮತ್ತೆ ಗಾಡಿ ಕೊಟ್ಟವ್ರಿಗೇನೆ ತೊಂದರೆ ಆಗುತ್ತೆ.
1: ಗಾಡಿ ಕೊಟ್ಟರೆ ತಂದ್ರೆ ನಮ್ಮನ್ನು ತಂದ್ರೆ ಮೇಡಮ್, ತಂದೆ ತಾಯಿ ತಂದ್ರೆ ಅಲ್ಲ ಮೇಡಮ್, ಕೈ ಕಾಲು ಮುರ್ಕೊಂಡು ಏನೋ ನಿರ್ಮಾಡು.
0: ಒಟ್ಟಾರೆ ಮಕ್ಕಳಿಗೆ ಹೇಳ್ಬೇಕಂದ್ರೆ ದಿನನಿತ್ಯ ಪುಸ್ತಕದ ಒಂದು ಪಾಠ ಶಾಲೆಯಲ್ಲಿ ದಿನ ಕಲಿಯೋದಿರುತ್ತೆ, ಆದ್ರೆ ರಜಾ ದಿನಗಳಲ್ಲಿ ಅದನ್ನ ಹೊರತುಪಡಿಸಿ ಮತ್ತೆ ಬೇರೆ ಬೇರೆ ಕಲಿಕೆಗಳನ್ನು
1: ಬೇರೆ ಬೇರೆ ಕಲೆ ಆಟಗಳು ಕಲಿಸ್ಬೇಕು ಮೇಡಮ್. ಈಗ ಈಸ್ಟ್ ಬಾರ್ಗಳು ಮೇಡಮ್ ಎಲ್ಲ ಹೋಗಿ ಬಂದು ಕೊಂಡ್ಬೇಕು ಸಾಯ್ತಾವ್ ಮೇಡಮ್, ಸಣ್ಣ ಹುಡುಗ ಈಸ್ ಕಲ್ಸ್ಬೇಕು ಮೇಡಮ್.
0: ಅವಾಗೆಲ್ಲ ನೋಡ್ರಿ ರಜೆ ಬಂದ್ರೆ ಸಾಕು ಎಲ್ಲ ಮಕ್ಕಳು ಬಾವಿನೋ ಕೆರೆನೋ ಅಂತ ಹೇಳಿ ಈಜಾಡ್ಲಿಕ್ಕೆನೆ ಹೋಗ್ತಾ ಇದ್ರು. ಆದ್ರೆ ಈಚಿನ ದಿನಗಳಲ್ಲಿ ಇದಾವೆ ಸ್ವಿಮ್ಮಿಂಗ್ ಪೂಲ್ ಅಂತ ಮಾಡಿದ್ದಾರೆ, ಕೆಲವು ಸ್ವಿಮ್ಮಿಂಗ್ ಪೂಲ್ ಅಲ್ಲೆಲ್ಲ ಚಾರ್ಜಸ್ ಬಹಳ ಇರುತ್ತೆ, ಹಂಗಾಗಿ ಕೆಲವ್ರಿಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಈಜ್ ಅಂತೂ ಕಲೀಲೇಬೇಕು, ಯಾಕಂದ್ರೆ ಯಾವಾಗ ಯಾವ ಸಂದರ್ಭ ಯಾವ ತರ ಬರುತ್ತೋ ಗೊತ್ತಿಲ್ಲ. ರಕ್ಷಣೆಗೆ ನಾವು ಕಲ್ಕೋಬೇಕು ನಮ್ಮ ಸ್ವರಕ್ಷಣೆಗೆ. ನಿಮ್ಮ ಮನೇಲಿ ಮಕ್ಕಳಿದ್ರೆ ರಜೆಗಳು ಬಿಟ್ಟಿದ್ರೆ ಅವ್ರಿಗೂ ಕೂಡ ಕಲೀಲಿಕ್ಕೆ ಏನು ಅವಕಾಶ ಇದ್ದಾವೆ? ಡ್ರಾಯಿಂಗ್ ಕಲಿಯೋದಾಗಿರ್ಬೋದು, ಮ್ಯೂಸಿಕ್ ಕಲಿಯೋದಾಗಿರ್ಬೋದು, ಮತ್ತು ನ್ಯೂಸ್ ಪೇಪರ್ ರೀಡಿಂಗ್ ಮಾಡೋದಾಗಿರ್ಬೋದು, ಈ ಈ ಒಂದು ನಿಟ್ಟಿನತ್ತ ಮಕ್ಕಳನ್ನ ನಾವು ಪ್ರೇರೇಪಣೆ ಮಾಡಬೇಕು.
1: ಅಲ್ಲ ದುನಿಯಾವ್ ಮೇಡಮ್ ಕಲಿಬೇಕಾದ್ರೆ ಹುಡುಗರು ಕಲಿಸ್ಬೇಕಾದ್ರೆ ದುನಿಯಾವ್ ಮೇಡಮ್ ಕಲಿಸೋದು ಅದು ಮೊದ್ಲು ಹೊರತಾವಣ ಕಿರ್ಕಿ ಮಾಡ್ತಾರೆ ಮೊಬೈಲ್ ಕೈ ಕೊಡ್ತಾರೆ ನಡೆ ಅಂತಾರೆ ಮೇಡಮ್. ಅವರು
0: ಮಕ್ಕಳು ಈಸಿ ದಾರಿ ನೋಡ್ಕೊಂಡ್ರೆ ಅನ್ನೋಕ್ಕಿಂತ ಅಪ್ಪ ಅಮ್ಮ ಈಸಿ ದಾರಿ ನೋಡ್ಕೊಂಡ್ ಬಿಟ್ಟಾರೆ.
1: ಹಾಂ ಮೇನ್ ಅಲ್ಲೇ ಮೇಡಮ್ ಬಡ್ಡೆ ಬರೋದು ನಮ್ಮ ತಂದೆ ತಾಯಿ ಮೇಡಮ್ ಇದು.
0: ಹೌದು ಸ್ವಲ್ಪ ಬದಲಾಗಬೇಕು.
1: ಹಾಂ ಮೇಡಮ್
0: ತುಂಬಾ ಧನ್ಯವಾದ ನಾಗೇಂದ್ರಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಒಳ್ಳೆ ಏನು ಫಸ್ಟ್ ಹೇಳಿದ್ರಿ ನೀವು ಜನರಲ್ ನಾಲೆಜ್, ನಿಜವಾಗ್ಲೂ ಜನರಲ್ ನಾಲೆಜ್ ಅಂತೂ ಮಕ್ಕಳಿಗೆ ಬಹಳ ಕೊರತೆ ಇದೆ ಇವತ್ತು. ನಾವು ಮಕ್ಕಳಿಗೆ ಏನೇ ಒಂದು ಸಣ್ಣ ಪ್ರಶ್ನೆ ಮಾಡಿದ್ರೆ ಹೇಳುವಂತ ಸಾಮರ್ಥ್ಯ ಮಕ್ಕಳಲ್ಲಿ ಇಲ್ಲ. ಧನ್ಯವಾದ, ನಮಸ್ಕಾರ ಕರೆ ಮಾಡಿದ್ದಕ್ಕೆ ನಾಗೇಂದ್ರಪ್ಪ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ರಾಯಚೂರು ಆಕಾಶವಾಣಿಯಿಂದ 102.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ. ವಿಷಯ ರಜೆಯ ಸದ್ಬಳಕೆ ಕುರಿತಂತೆ. ಈ ವಿಷಯ ಕುರಿತಂತೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ನಮಗೆ ಡಯಲ್ ಮಾಡಿ. ನಮ್ಮ ಫೋನ್ ಸಂಖ್ಯೆ 200312 ಅಥವಾ 2958 ಮುಂದಿನ ಕರೆ ಸಿದ್ಧವಾಗಿದೆ. ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ, ಅವರ ಅನಿಸಿಕೆ ಏನು ಅಂತ ಕೇಳೋಣ. ಹಲೋ, ಹಲೋ,
2: ನಮಸ್ಕಾರ ಮೇಡಮ್. ನಮ್ಮ ಮರ್ಚೆಟ್ಟಾಳ ಈರಣ್ಣ ಅಂತ ಮಾತಾಡೋದು ಮೇಡಮ್.
0: ಮರ್ಚೆಟ್ಟಾಳಿಂದ ಈರಣ್ಣ ಅವರು. ಚೆನ್ನಾಗಿದ್ದೀರಾ ಈರಣ್ಣ?
2: ಶುಭ ಸಂಜೆ, ನಮಸ್ಕಾರಗಳು ಮೇಡಮ್.
0: ನಮಸ್ಕಾರ, ಶುಭ ಸಂಜೆ. ಕೇಳಿಸ್ತಾ ಇದೆಯಾ?
2: ಹಾ ಕೇಳ್ತಿದ್ದೀನಿ ಮೇಡಮ್, ಕೇಳ್ತಾ ಇದ್ದೀನಿ.
0: ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
2: ಹಾ ಕೇಳ್ಕತ್ತೀನಿ ಮೇಡಮ್, ಕೇಳ್ಕತ್ತೀನಿ.
0: ನೀವೇನ್ ಕೆಲಸ ಮಾಡ್ತೀರ?
2: ರಜೆ ದಿನಗಳಲ್ಲಿ ಯುವಕರು ಹೇಗಿರ್ಬೇಕಂತ ಅನಿಸಿಕೆ.
0: ಈಗ ರಜೆಗಳು ಬಿಟ್ಟಿದಾವಲ್ಲ ಶಾಲೆ ಮಕ್ಕಳಿಗೆ, ಸೊ ಹೇಗೆ ರಜೆ ದಿನಗಳನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತ? ಮೊಬೈಲ್ ನೋಡೋದ್ರಲ್ಲೇ ಸದ್ಬಳಕೆ ಮಾಡ್ಕೋಬೇಕು.
2: ಮೊಬೈಲ್ ಅಂದ್ರೆ ಅವ್ರದ್ದು ಇವಾಗ ಮೊಬೈಲ್ ನಾಗೆ ತಲೆಣರ ಆಗ್ತಾರೆ ಮೇಡಮ್. ಮೊಬೈಲ್ ಬಿಟ್ಟು ರಜೆ ದಿನ ನೋಡು ಮೇಡಮ್, ಈ ನಮ್ಮ ಹಳ್ಳಿಗಳಲ್ಲಿ ಬಾವಿ ಇರ್ತದೆ ಮೇಡಮ್, ಈಜ್ ಆಡ್ಬೇಕು ಮೇಡಮ್. ಏನ್ ಮೇಡಮ್ ಈಜ್ ಆಡ್ಬೇಕು, ಆಟ ಪಾಠಗಳು ಆಡ್ಬೇಕು ಮೇಡಮ್.
0: ಬಾವಿ ಇರುತ್ತೆ, ಕರೆಕ್ಟ್. ಹಳ್ಳಿ ಈರಣ್ಣ ಅವ್ರೆ ಹೇಳಿದ್ರಿ, ಹಳ್ಳಿಯಲ್ಲಿ ಬಾವಿ ಇರುತ್ತೆ, ಬಟ್ ಬಾವಿಯಲ್ಲಿ ನೀರು ಇಲ್ವಲ್ಲ? ಇದಾವಂದ್ರ ಸೊ ಮಕ್ಕಳನ್ನ ತಂದೆ ತಾಯಿ ಅಂದ್ರೆ ಮಕ್ಕಳನ್ನ ದೊಡ್ಡವ್ರು ಕರ್ಕೊಂಡು ಹೋಗ್ಬೇಕು, ಮನೇಲಿ ಇರೋರು
2: ಟ್ರೈನಿಂಗ್ ಕೊಡ್ಬೇಕು. ಇವಾಗ ಫ್ರೀ ಇರ್ತಾರಲ್ವಾ ಮೇಡಮ್ ಹುಡುಗರು, ಈಜು ಏನ್ ಕಲ್ಸ್ಬೇಕು ಮೇಡಮ್? ಈಜು ಕಲ್ಸಿದ್ರೆ ಅದೊಂದು ಚಟುವಟಿಕೆ ಮೇಡಮ್.
0: ಹೌದು, ಈಗ ನೋಡ್ತೀವಿ ನಾವು ಇತ್ತೀಚಿನ ಒಂದು ಮೀಡಿಯಾಗಳಲ್ಲಿ ಎಲ್ಲೋ ನೀರಿನ ಒಂದು ಇರುವಂಥ ಒಂದು ಏನಂತೀರಿ ಪ್ರವಾಸಿ ತಾಣಗಳಿಗೆ ಹೋದಾಗ ಏನೆಲ್ಲ ಅನಾಹುತ ಮಾಡ್ಕೊತಾರೆ, ಅದರಿಂದ ಅವರಿಗೆ ಹೊರಗೆ ಬರಲಿಕ್ಕೂ ಕಷ್ಟ. ಬಿಕಾಸ್ ಅವರು ಈಜು ಕಲ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಅವ್ರ ಅನಾಹುತಕ್ಕೆ ಕಾರಣ ಮಾಡ್ಕೊಂಡು.
2: ಮೇಡಮ್ ನಾವು ಸಣ್ಣ ಹುಡುಗರ ಈಜಬಾರದು ಫಸ್ಟ್ ಅಂತ ಇತ್ತು ಮೇಡಮ್, ಒಂದು ಪಾಠನೇ ಇತ್ತು ಮೇಡಮ್.
0: ಹೌದು,
2: ಏನಾದ್ರೂ ಅದು ಒಂದು ವಿದ್ಯೆ ಮೇಡಮ್ ಈಜು.
0: ಹೌದು ಹೌದು, ವಿದ್ಯೆ ಕರೆಕ್ಟ್.
2: ಈಜು ಇವಾಗ ಈಜು ಕಲಿಸ್ಬೇಕು ಮೇಡಮ್. ಆಮೇಲೆ ಹುಡುಗರನ್ನ ಇಂಥ ಟೈಮ್ನಾಗ ಎಲ್ಲೇನು ಪ್ರವಾಸಕ್ಕೆ ಹೋಗೋದಾಗಲಿ ಸ್ವಲ್ಪ ಆಟ ಪಾಠ ಚಟುವಟಿಕೆಗಳಲ್ಲಿ ಸ್ವಲ್ಪ ಫ್ರೀ ಬಿಡ್ಬೇಕು ಮೇಡಮ್ ಹುಡುಗರು.
0: ಕರೆಕ್ಟ್, ಸ್ವಲ್ಪ ಪ್ರವಾಸಿ ತಾಣಗಳಿಗೂ ಕರ್ಕೊಂಡು ಹೋಗ್ಬೇಕು ನೋಡಿ. ಈಗ ಏನಂದ್ರೆ ದೇಶ ಸುತ್ತು ಕೋಶ ಓದು ಅಂತ ಪುಸ್ತಕಗಳನ್ನು ಓದೋದ್ರಿಂದ ನಾವು ಜ್ಞಾನವನ್ನು
2: ಸಂಪಾದಿಸ್ತೀವಿ.
0: ನಾವು ಪುಸ್ತಕಗಳನ್ನು
2: ಓದೋಕ್ಕಿಂತ ಹಾಗಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಹೊರಗಡೆ ಕರ್ಕೊಂಡು ಹೋಗಿ ಇದು ಮಾಡಿದ್ರೆ ಸ್ವಲ್ಪ ಅವ್ರ ಮನಸ್ಸು ಫ್ರೀ ಆಗ್ತದೆ ಅಂತ ನಮ್ಮ ಮನಸ್ಸಿಗೆ.
0: ಮಕ್ಕಳಿಗೆ ನೋಡಿ ಪುಸ್ತಕ ಎಲ್ಲ ಓದೋದ್ರಿಂದ ಅದು ಓನ್ಲಿ ಥೇರಿ ಆಗ್ಬಿಡುತ್ತೆ, ಆದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಅದ್ರ ಬಗ್ಗೆ ತಿಳಿಸಿದಾಗ ಹೆಚ್ಚಿನ ಒಂದು ನೆನಪಿನ ಶಕ್ತಿ ಉಳಿಯುತ್ತೆ ಅವ್ರಿಗೆ. ಪಾಠಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಏನೇ ಆಗಿರ್ಬೋದು, ಸೊ ಮಕ್ಕಳಿಗೆ ಸ್ವಲ್ಪ ಚೇಂಜ್ ಇರುತ್ತೆ, ಅವ್ರಿಗೂ ಸ್ವಲ್ಪ ಆಸಕ್ತಿ ಮೂಡುತ್ತೆ, ತಿಳ್ಕೊಳ್ಳೋಂಥ ಕುತೂಹಲ ಅವ್ರಿಗೆ ಮೂಡುತ್ತೆ. ನಿಮ್ಮ ಮನೆಯಲ್ಲಿ
2: ಮಕ್ಕಳಿದ್ರು
0: ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರು ಕೂಡ ಅವ್ರಿಗೆ ರಜೆ ಬಗ್ಗೆ ನೀವು ಹೇಳಿದ್ರಿ. ನಿಮ್ಮ ಊರಲ್ಲೆಲ್ಲ ಹಳ್ಳಿಗಳಲ್ಲಿ ಬಾವಿ ಇರುತ್ತೆ, ಕೆರೆಗಳು, ಈಜು ಕಲಿಸ್ಲಿಕ್ಕೆ ಅವ್ರಿಗೆ ಪ್ರೇರೇಪಣೆ ನೀಡಿ ಈಜನ್ನ ಕಲಿಸಿ ಅದನ್ನ ಹೊರತುಪಡಿಸಿ.
2: ಈ ಕಾಲದ ಹುಡುಗರು ಮೇಡಮ್ ಈಗ ನೀರಿನಾಗ ಸುಮ್ಮನೆ ಕೈ ಹಿಡ್ಕೊಂಡು ಯೋಚಿದ್ರು ಭಯ ಬರ್ತಾ ಹತ್ತು ಬಿಡ್ತಾರೆ ಮೇಡಮ್.
0: ಹೌದು ಹೌದು, ಏನಂದ್ರೆ ಮಕ್ಕಳು ಮೊದ್ಲಿನ ತರ ಧೈರ್ಯವಂತರು ಇಲ್ಲ ಈಗ. ಸ್ವಲ್ಪ ಮನೆಯಲ್ಲಿ ಏನಾದ್ರೂ ನಾವು ಲೈಟ್ ಆಫ್ ಮಾಡ್ಬಿಟ್ರೆ ಭಯ ಪಟ್ಕೊಂತೇವೆ ಮಕ್ಕಳು.
2: ಹೌದು ನೋಡಿ, ಕತ್ತಲಿಕ್ಕೆ
0: ಅದೆಲ್ಲ ನೋಡಿದ್ರೆ ಒಂಥರ.
2: ನಾವು ಅವಾಗೆಲ್ಲ ಏನಾದ್ರೂ ಎಲ್ಲ ಸ್ವಲ್ಪ ಅನುಸರಿಸ್ಕೊಂಡು ಹೋಗಿ ಮೇಡಮ್ ಏನ್ ಮಾಡ್ ಕರೆಕ್ಟ್ ಅಂದ್ರೆ ಮೇಡಮ್ ಕರೆಂಟ್ ಗಳು ಎದ್ ಬಿಟ್ಟು ಬಿಡ್ತಾರೆ.
0: ಬಹಳ ಭಯ ಪಟ್ಕೊಂತಾರೆ, ಬೇಕಾದ್ರೆ ಅಬ್ಸರ್ವ್
2: ಮಾಡಿ.
0: ಏನಂದ್ರೆ ಮಕ್ಕಳಿಗೆ ಆ ತರ ನಾವು ಬೆಳೆಸ್ತಾ ಇದೀವೇನೋ ಅನ್ನೋದೊಂದು ಮಕ್ಕಳಿಗೆ ಧೈರ್ಯವಂತರನ್ನಾಗಿ ಮಾಡ್ಬೇಕು, ಬುದ್ಧಿವಂತರನ್ನಾಗಿ ಮಾಡ್ಬೇಕು. ಯಾರು ಮಾಡ್ಬೇಕು ಅಂದಾಗ
2: ಯಾವುದೇ ಆಗ್ಲಿ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಲಿ ಫೇಲ್ ಆಗ್ಲಿ ಅವರಿಗೆ ಎದೆಗುಂದಲಾರದಂಗ ಅವರಿಗೆ ಧೈರ್ಯ ತುಂಬಬೇಕು,
0: ಆತ್ಮವಿಶ್ವಾಸನ್ನ ಬೆಳೆಸಬೇಕು. ಯಾಕಂದ್ರೆ ನೋಡಿ, ಎಲ್ಲಾನು ಮಕ್ಕಳಿಲ್ಲಿರುವಂತ ಪ್ರತಿಭೆಯನ್ನ ನಾವು ಅಂಕಗಳ ಮೂಲಕ ಅಳೆಯೋದಕ್ಕೆ ಆಗಲ್ಲ, ಆದ್ರೆ ಅವ್ರ ಹತ್ರ ಏನೋ ಪ್ರತಿಭೆ ಅನ್ನೋದು ಇದ್ದೇ ಇರುತ್ತೆ, ಅದಕ್ಕೆ ನಾವು ಪ್ರೋತ್ಸಾಹ ನೀಡಬೇಕು.
2: ಹೌದು ಮೇಡಮ್, ಇಂದಿನ ಯುವಕರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳಬಹುದು ಮೇಡಮ್.
0: ಯಾಕಂದ್ರೆ ನೋಡಿ, ಇವತ್ತಿನ ಮಕ್ಕಳೇ, ಇವತ್ತಿನ ಯುವಕರೇ ನಮ್ಮ ದೇಶದ ಶಕ್ತಿ ಅಂತ ಹೇಳ್ಬೋದು. ಏನೆಲ್ಲ ಮಾಡ್ತೀನಿ ಅನ್ನೋ ಛಲ ಅವ್ರ ಹತ್ರ ಇರುತ್ತೆ, ಆ ನಿಟ್ಟಿನತ್ತ ನಾವು ಅವ್ರಿಗೆ ತಯಾರಿ ಮಾಡ್ಬೇಕು. ತುಂಬಾ ಒಳ್ಳೇದು ಈರಣ್ಣ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ನಮಸ್ಕಾರ ಮೇಡಮ್. ಕೇಳುಗರಿಗೆ ಎಲ್ಲರಿಗೂ ಶುಭ ಸಂಜೆ. ಮಗದನ್ನು ಮತ್ತೊಮ್ಮೆ ನಮಸ್ಕಾರ ಮೇಡಮ್.
0: ತಮಗೂ ಕೂಡ ಶುಭ ಸಂಜೆ, ನಮಸ್ಕಾರ.

0: हेलो हेलो
1: हेलो, नमस्ते मैडम।
0: नमस्ते, यार ಮಾತಾಡೋದು?
1: ಮೇಡಮ್, ನಾವು ಜೋಕೂರು ಗ್ರಾಮದಿಂದ ಭೀಮನಗೌಡ ಪಾಟೀಲ್.
0: ಭೀಮನಗೌಡ, ಚೆನ್ನಾಗಿದ್ದೀರಾ?
1: ಚೆನ್ನಾಗಿದೆ ಮೇಡಮ್, ತಾವೆಲ್ಲ ಚೆನ್ನಾಗಿದ್ದೀರಿ?
0: ನಾವು ಚೆನ್ನಾಗಿದ್ದೀವಿ. ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
1: ಶುಭ ಸಂಜೆ, ನಮಸ್ಕಾರ ಮೇಡಮ್. ಮಂಗಳವಾರದ್ದು.
0: ತಮಗೂ ಕೂಡ ಶುಭ ಸಂಜೆ, ಮಂಗಳವಾರದ
1: ಓಕೆ ಮೇಡಮ್.
0: ನಮಸ್ಕಾರಗಳು.
1: ಓಕೆ ಮೇಡಮ್,
0: ಹೇಳಿ ಕಾರ್ಯಕ್ರಮದ ವಿಷಯದ ಬಗ್ಗೆ.
1: ಇವತ್ತಿನ ಒಂದು ವಿಷಯ, ಮಕ್ಕಳ ಒಂದು ರಜೆ ದಿನದಲ್ಲಿ ಈ ಥರ ಮಾಡಬೇಕು, ಯಾವ ಕೆಲಸ ಮಾಡಬೇಕಂತ. ನೋಡ್ರಿ, ಈ ರಜೆ ದಿನಗಳಲ್ಲಿ ಮಕ್ಕಳಿಗೆ 1ನೇ ತರಗತಿಯಿಂದ 5ನೇ ತರಗತಿಯ ಮಕ್ಕಳಿಗೆ ಮನೆಯಲ್ಲೇ ಒಂದು ಆಟ ಪಾಠಗಳನ್ನು ಕಲಿಸ್ಬೇಕು, ಆಟಗಳನ್ನು ಕಲಿಸ್ಬೇಕು. ಮೊಬೈಲ್ ಕೊಡೋದು ಕಡಿಮೆ ಮಾಡ್ಬೇಕ್ರಿ ಮೇಡಮ್. ಆಮೇಲೆ ನಾವು ಹೊರಗಿನ ಆಟ ಅಂದ್ರೆ ನೋಡ್ರಿ, ಎಲ್ಲ ಕಬಡ್ಡಿ ಆಡೋದು, ಖೋಖೋ ಆಡೋದು, ಮತ್ತೆ ಬುಗುರಿ ಆಟ ಆಡೋದು, ಆಮೇಲೆ ಕಣ್ಣು ಮುಚ್ಚಾಲೆ ಆಟ ಆಡೋದು, ಇವೆಲ್ಲ ಆಟಗಳನ್ನ ಮೊದಲಿನ ಇದ್ದು ಇವೆಲ್ಲ ಈಗೆಲ್ಲ ಮಾಯ ಆಗಿಬಿಟ್ಟವ್ರಿ ಆಟಗಳು. ಇಂಥ ಆಟಗಳೆಲ್ಲ ಮಕ್ಕಳಿಗೆ ನೆನಪು ಮಾಡಿಕೊಡ್ಬೇಕು ಮೇಡಮ್ ನಾವು. ಆಮೇಲೆ ನೋಡ್ರಿ, 5ರಿಂದ 10ನೇ ತರಗತಿ ಮಕ್ಕಳಿಗೆ ಸ್ವಲ್ಪ ಹೊರಗಡೆಗೆ ಬಿಡ್ಬೇಕು ಮೇಡಮ್, ಪ್ರವಾಸ.

0: ಕೆತ್ತನೆಗಳನ್ನು ತೋರಿಸ್ಬೇಕು, ಒಂದು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ತೋರಿಸಬೇಕು. ಅಂದಾಗ ಮಕ್ಕಳಿಗೆ ಸ್ವಲ್ಪ ಖುಷಿ ಬರುತ್ತೆ. ಆಮೇಲೆ ಅವರು ಒಂದು ಸ್ಕೂಲಲ್ಲಿ ಹೋಗಕ್ಕೆ ಸ್ವಲ್ಪ ಇದು ಮಾಡ್ತಾರೆ ಮೇಡಮ್. ಅವಾಗ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ಬೇಕು ಮೇಡಮ್. ಅಲ್ಲಿ ಒಂದು ದೇವಸ್ಥಾನಗಳಾಗಿರ್ಬೋದು, ಒಂದು ನದಿಗಳಾಗಿರ್ಬೋದು, ಡ್ಯಾಮ್ನಲ್ಲಿ ಆಗಿರ್ಬೋದು, ಎಲ್ಲ ತೋರಿಸ್ಕೊಂಡು ಬರಬೇಕ್ರಿ ಮೇಡಮ್. ಅಂದಾಗ ಮಾತ್ರ ಮಕ್ಕಳು ಸ್ವಲ್ಪ ಚೇತರಿಸಿಕೊಂಡು ಸ್ವಲ್ಪ ಒಂದು ಈ ಒಂದು ಆಟ ಪಾಠಗಳಲ್ಲಿ ಇದ್ದನಪ್ಪ ಅಂದ್ರೆ ಅವರು ಸ್ವಲ್ಪ ಹುಷಾರಾಗ್ತಾರೆ ಮೇಡಮ್.
1: ಹೌದು, ಏನಂದ್ರೆ ಕೇವಲ ಪಠ್ಯ ಪುಸ್ತಕಗಳಲ್ಲಿ ಆ ಪಿಕ್ಚರ್ಗಳೆಲ್ಲ, ಈಗ ಐತಿಹಾಸಿಕ ತಾಣ ಉದಾಹರಣೆಗೆ ಹೇಳ್ಬೇಕು, ಹಂಪಿಗೆ, ಹಂಪಿ ವಿಷಯದ ಬಗ್ಗೆ ನಾವು ಇತಿಹಾಸದಲ್ಲಿ ಓದಿರ್ತೀವಿ, ಬಟ್ ಆ ಸ್ಥಳಕ್ಕೆ ಹೋದಾಗ ಮಕ್ಕಳು ಅವೆಲ್ಲಾನು ಅಬ್ಸರ್ವ್ ಮಾಡಿ.
0: ಈಗ ಐದನೇ ತರಗತಿಯಲ್ಲಿ ಇದೆ ಮೇಡಮ್ ಹಂಪಿಯ ಒಂದು ಪ್ರವಾಸದ ಒಂದು ಪುಸ್ತಕದಲ್ಲಿ, ಆ ಬರೆ ಪುಸ್ತಕದಲ್ಲಿ ನೋಡ್ತಾರೆ ಅವ್ರನ್ನ ಕಣ್ಣಾರೆ ಹೋಗಿ ಅಲ್ಲಿ ಹೋಗಿ ತೋರಿಸ್ಕೊಂಡು ಬರ್ಬೇಕು ಹಂಪಿಯಲ್ಲಿ ಹೋಗಿ. ಅಂದಾಗ ಮಾತ್ರ ಮಕ್ಕಳಿಗೆ ಈ ತರ ಇತ್ತು, ಈ ತರ ಇದೆ ಅಂತ ಅವ್ರಿಗೆ ಗೊತ್ತಾಗ್ತದೆ ಮೇಡಮ್. ಆ ಮಕ್ಕಳಿಗೆ ಸತ್ಯ ಸ್ವಲ್ಪ ಬುದ್ಧಿ ಚುರುಕಾಗುತ್ತೆ, ಒಂದು ವಿದ್ಯಾಭ್ಯಾಸದಲ್ಲಿ ಕೂಡ ಚೆನ್ನಾಗಿ ಕಲಿತಾರಂತ ನಮ್ಮ ಒಂದು ವಿಶ್ವಾಸ.
1: ಅವೆಲ್ಲ ನೋಡಿದಾಗ ಮಕ್ಕಳಲ್ಲಿ ಕೂಡ ಏನೋ ಒಂದು ಕ್ರಿಯೇಟಿವಿಟಿ ಬೆಳೆಯುತ್ತೆ, ನಾವು ಈ ತರ ಮಾಡ್ಬೋದಾ, ಮಾಡ್ಬೋದಲ್ಲ ಅಂತ.
0: ಹೌದೌದ್ರಿ.
1: ಏನಂದ್ರೆ ಮಕ್ಕಳಿಗೆ ನೀವು ಹೇಳಿದ್ರಿ ಭೀಮನ್ ಗೌಡ್ರೆ, ನಾವೆಲ್ಲ ಮಕ್ಕಳಿಗೆ ಆಟಗಳನ್ನು ಕಳಿಸ್ಕೊಡ್ಬೇಕು ಅಂತ, ಆದ್ರೆ ತಂದೆ ತಾಯಿಗಳೇ ಮೊಬೈಲ್ ಹಿಡ್ಕೊಂಡು ಕೂತಾಗ ಮಕ್ಕಳಿಗೆ ಕಲಿಸೋ ಕಡೆ ಗಮನನೇ ಹೋಗೋದಿಲ್ಲ.
0: ಮಕ್ಕಳು ಬಂದಾಗ ನಾವು ಪುಸ್ತಕ ಇಡ್ಬೇಕು ಮೇಡಮ್. ಅಂದಾಗ ಮಕ್ಕಳು ಪುಸ್ತಕ ಇಡ್ತಾರೆ, ಅವ್ರ ಮುಂದೆ ನಾವು ಫೋನ್ ಇಟ್ಕೊಂಡು ಕುಂತ್ರೆ ನಮ್ಗೊಂದು ಕೊಡ್ಸಪ್ಪ ಅಂತ.
1: ನೋಡಿ ಮಕ್ಕಳು ಯಾವಾಗ್ಲೂ ತಂದೆ ತಾಯಿನ ಅನುಕರಣೆ ಮಾಡ್ತಾ ಇರ್ತಾರೆ, ಅವ್ರನ್ನ ಫಾಲೋ ಮಾಡ್ತಾರೆ, ತಂದೆ ತಾಯಿ ಏನ್ ಮಾಡ್ತಾರೆ ಮಾಡ್ಲಿಕ್ಕೆ ಮುಂದೆ ಹೋಗ್ತಾರೆ.
0: ಈಗ ಚಿಕ್ಕ ಮಕ್ಕಳಂತ ನೋಡ್ರಿ, ತಿಳಿಲಾರದಂತ ಮಕ್ಕಳ ಸತ್ಯ ಫೋನ್ ಕೊಟ್ರೆ ಊಟ ಮಾಡ್ತಾರ್ರಿ. ಈಗ ನಮ್ಮ ಮೊಮ್ಮಗನಾದನ, ಅವನಿಗೆ ಊಟ ಮಾಡಿಸ್ಬೇಕಂದ್ರೆ ಏನನ್ನ ಒಂದು ತೋರಿಸ್ಬೇಕ್ರಿ, ಅದು ಗೊಂಬೆಗಳು ತೋರಿಸಿದ್ರೆ ಮಾತ್ರ ಊಟ ಮಾಡ್ತಾನ.
1: ನಾವೇ ಹಾಕೊಡಿ ಹಾಕಿರೋ ರೂಢಿ ಅದು.
0: ಹೌದಾ?
1: ಸೊ ಕೆಲವು ಮಕ್ಳು ಇರ್ತಾರೆ ಮೊಬೈಲ್ ಅಂದ್ರೆ ಹೇಟ್ ಮಾಡ್ತಿರ್ತಾರೆ, ಅಂದ್ರೆ ಅವ್ರ ಮೊಬೈಲ್ ಇಷ್ಟಪಡಲ್ಲ ಕೆಲವು ಮಕ್ಳು, ರೂಢಿ ಇರ್ಲಾರ್ದ ಮಕ್ಳು ಆ ತರದ ಮಕ್ಳು ಇದಾರೆ. ಬಟ್ ನಾವ್ ಯಾವ್ದು ರೂಢಿ ಮಾಡ್ತೀವಿ ಅನ್ನೋದ್ರ ಮೇಲೆ ಮಕ್ಳು ಒಂದು
0: ಯಾವ್ತರ ನಾವು ರೂಢಿ ಮಾಡ್ತೀವೋ ಆ ತರ ಹೋಗ್ತಾರೆ ಮೇಡಮ್ ಮಕ್ಕಳು.
1: ಹಾಗಾಗಿ ನಾವು ಮಕ್ಳಿಗೆ ನಮ್ ಜೊತೆ ಹೆಚ್ಚು ಮಿಂಗಲ್ ಮಾಡ್ಕೊಂಡು ನಮ್ ಜೊತೆ ಅವ್ರ ಜೊತೆ ಕಾಲ ಕಳಿಬೇಕು, ಅವ್ರಿಗೆ ಯಾವುದೋ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ಬೇಕು. ಮಕ್ಳು ಕೇಳುವಂತ ಕೆಪಾಸಿಟಿ ಮಕ್ಳಿದ್ದಾಗ ಜಾಸ್ತಿನೇ ಇರುತ್ತೆ.
0: ಆಮೇಲೆ ಇನ್ನೊಂದ್ರಿ, ಮಕ್ಕಳಿಗೆ ಒಂದು ವ್ಯಾಯಾಮ, ಒಂದು ವಾಕಿಂಗ್ ಇಂಥವ್ ಕಲಿಸ್ಕೊಡ್ಬೇಕ್ರಿ ಮೇಡಮ್. ಅಂದಾಗ ಮಾತ್ರ ಮಕ್ಕಳು ಆರೋಗ್ಯವಾಗಿರ್ತಾರ. ದಿನಾಲು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಂತ ಹೇಳ್ಬೇಕು. ಆಮೇಲೆ ನಮ್ಗೆ ಯಾವುದೇ ಒಂದು ವಾಕಿಂಗ್ ಆಗಲಿ ವ್ಯಾಯಾಮ ಆಗಲಿ ಸ್ವಲ್ಪ ನಮ್ಗೆ ತಿಳಿದ ಮಟ್ಟಿಗೆ ತಿಳಿಸ್ಬೇಕ್ರಿ ಮೇಡಮ್. ಅಂದಾಗ ಮಾತ್ರ ಮಕ್ಕಳು ಆರೋಗ್ಯವಾಗಿರ್ತಾರೆ.
1: ಒಟ್ಟಾರೆ ಮಕ್ಕಳಿಗೆ ಸಮಯದ ಸದುಪಯೋಗ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಬೇಕು. ಟೈಮ್ ವೇಸ್ಟ್ ಮಾಡೋದ್ರಿಂದ ನಮ್ಮ ಎಲ್ಲ ದಿನನಿತ್ಯದ ಚಟುವಟಿಕೆಗಳ ಹಿಂದೆ ಬಿದ್ದ್ಬಿಡ್ತಾವೆ, ನಮ್ಮ ಅಭಿವೃದ್ಧಿ ಕೂಡ ಹಿಂದೆ ಬಿದ್ದ್ಬಿಡುತ್ತೆ. ಇರುವಂಥ ಸಮಯವನ್ನು ನಾವು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು. ಮುಖ್ಯವಾಗಿ ಮಕ್ಕಳ ಹತ್ರ ಇರುವಂಥ ಸಮಯವನ್ನು ನಾವು ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು. ತುಂಬ ಧನ್ಯವಾದ ಭೀಮನ್ ಗೌಡ್ರಿ ಕರೆ ಮಾಡಿ. ನಮಸ್ಕಾರ.
0: ಓಕೆ ಮೇಡಮ್, ಧನ್ಯವಾದಗಳು ತಮಗೂ.

0: हेलो
1: नमस्ते श्रीदेवी मैडम अरे नमस्ते। हाँ
0: नमस्ते वही भी चल मर दो रे
1: लिंगसूर तालूक नावलियिंद वैभि चेळ्ळमठ ಮಾತಾಡ್ತಿರೋದು।
0: ನಮಸ್ಕಾರ ಚೆನ್ನಾಗಿದ್ದೀರಾ
1: ಹಾ ತಾವು ಚೆನ್ನಾಗಿದ್ದೀರಿ ಮೇಡಮ್?
0: ನಾವು ಚೆನ್ನಾಗಿದ್ದೀವಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ವಿಷಯ
1: ಏನು
0: ಗೊತ್ತಾಯ್ತಾ
1: ಭಗವತ್ ಭಗವತ್ ಮೇಲೆ ಭಾರ ಹಾಕ್ಬೇಕು ಚೆನ್ನಾಗಿರ್ತೀವಿ ಅಷ್ಟೇ ಅಷ್ಟೇ
0: ನಿಜವಾಗಿ
1: ಶ್ರೀ ಲೋಕ ಸೃಷ್ಟಿ ಒಳಗ ನಾನು ಅನ್ನೋದನ್ನ ಮರೆತು ಎಲ್ಲ ನಿಂದಪ್ಪ ಅಂತ ಅಂದ್ಬಿಟ್ರೆ ಆರಾಮ ಇರ್ತಾನೆ ಮನುಷ್ಯ
0: ಕರೆಕ್ಟ್
1: ನೋಡಿ ಏನು ಬೇಕಾಗಿಲ್ಲ ಏನು ಬೇಕಿಲ್ಲ ಆ ಭಗವಂತ ಒಂದು ಸೃಷ್ಟಿ ಶಕ್ತಿ ಮುಂದೆ ಎಲ್ಲ ಶೂನ್ಯ ಇದು ಮಕ್ಕಳಿಗೆ ಕೂಡ ಕಲಿಸ್ಬೇಕು
0: ಹೌದು
1: ವಿಶೇಷವಾಗಿ ಯಾಕಂದ್ರ ಈ ಜಗತ್ತಿನಲ್ಲಿ ಇರುವುದು ಆ ಸೃಷ್ಟಿಯ ಭಗವಂತನ ಆತನ ಸ್ಮರಣೆ ಮಾಡಿ ಮುಂದಿನ ಕೆಲಸ ಮಾಡಪ್ಪ ಅಂತ ಹೇಳ್ಬೇಕು ಅಂದಾಗ ಮನುಷ್ಯನಿಗೆ ಆನಂದ ಆಗುತ್ತೆ ಯಾಕಂದ್ರೆ ಒಳ್ಳೇದು ನಾನು ಮಾಡಿದ್ನಂದ್ರೆ ನಾಳೆ ಭಗವಂತನ ಕೇಳಕ್ ಅಧಿಕಾರ ಇರ್ತದ ನನಗೆ
0: ಹೌದು
1: ಕೆಟ್ಟದ ಅಂತಂದ್ರೆ
0: ಹೌದು
1: ಮತ್ತೆ ಕೆಟ್ಟದ್ ಮಾಡಿದ್ರೆ ಎಲ್ಲಿಂದ ಸಿಗುತ್ತೆ ನೆಮ್ಮದಿ ಮಾಡಿದ್ದುಣ್ಣೋ ಮಾರಾಯ
0: ಒಬ್ರಿಗೆ ಕೆಟ್ಟದ್
1: ವಿದ್ಯಾರ್ಥಿಗೆ ಬಗ್ಗೆ
0: ಮಾಡ್ಲಾರ್ದಂಗೆ ಒಬ್ರಿಗೆ ಕೆಟ್ಟದ್ ಮಾಡ್ಲಾರ್ದಂಗೆ ಇರೋದೆ ಒಳ್ಳೇದು ಅಂತ ಹೇಳ್ತೀನಿ ನಾನು
1: ಹೌದು ಇಲ್ಲ ಮನುಷ್ಯ ಯಾವಾಗ್ಲೂ ಒಳ್ಳೆ ಹೃದಯಗಳಿರ್ತಾವ್ರಿ ಕೆಲವು ಮಂದಿ ಏನ್ ಮಾಡ್ತಾರ ದೇವತಾ ಮನುಷ್ಯನನ್ನ ದೆವ್ವದ ಮನುಷ್ಯ ಮಾಡಿಬಿಡ್ತಾರೆ ಹಾಲಂತ ಮನಸ್ಸನ್ನ ಕೆದಡುವರಿ ಏಕೆಂತ ಗೊತ್ತಲ್ಲ ಹೂವಂತ ಹೃದಯವನ್ನ ಹಿಂಡುವರಿ ಏಕೆಂತ ಒಂದ್ ಯಾವ್ದ ಗೀತಾ ಹಾಡ್ಯಾರಲ್ರಿ ಯಾವ್ದೋ ಅರುಣರಾಗ ಸಿನಿಮಾದನ್ರಿ ಹಂಗೆ ಎಲ್ಲಾ ಇರ್ತಾವ ಈಗ ತಿಳಿಯಾದ ನೀರನ್ನ ನೋಡಿ ಆನಂದ ಪಡಬೇಕೇ ವಿನಃ ಅದನ್ನ ಕಲ್ಕಬಾರ್ದು ಇದು ಮನುಷ್ಯ ಭೂಮಿ ಮೇಲೆ ಎಷ್ಟು ದಿನ ದಿನ ಮುಖ್ಯ ಇಲ್ಲ ಅಷ್ಟು ಅವಧಿಯಲ್ಲಿ ನಾನು ಏನ್ ಮಾಡಿದೆ ಅನ್ನೋದು ಮುಖ್ಯ ನನಗಿಷ್ಟು ವಯಸ್ಸಾತ ಅನ್ನೋದು ಮುಖ್ಯ ಅಲ್ಲ ಹಿಂದಿನ ವರ್ಷಗಳಲ್ಲಿ ನಾನು ಏನು ಮಾಡಿದೆ ಅನ್ನೋದು ಬಹಳ ಪ್ರಮುಖ ಇದ್ದಾಗ ಹೂವಿನಂತೆ ಘಮ ಘಮಿಸು ಇಲ್ಲದಾಗ ಅದರ ಸವಿನ ಪೋಳಿಯಲ್ಲಿ ಅಂತ ಹೇಳಿ ವಿನಾಯಕ ಕೃಷ್ಣ ಅವರು ಮಾತನ್ನ ಹೇಳುತ್ತಾರೆ ಇರುವ ಭಾಗ್ಯವನ್ನೇನದು ಬಾರೇನೆಂಬುದು ಕೂಡ ವರ್ಷಕ್ಕಿದೆ ದಾರಿ ಅಂತ ಬಸ್ನಲ್ಲಿ ದಿವಿಜಿ ಅವರು ಕೂಡ ಬರೆದಿದ್ದಾರೆ ನೋಡಿ ಎಲ್ಲಾ ನೋಡ್ತಿರಲ್ಲ ವಾಕ್ಯ ಅವ್ರ ವಾಕ್ಯ ಬಸ್ನಲ್ಲೂ ಹಾಕಿರ್ತಾರೆ ಅದು ಮಾತಾಡ್ಕೊಂತ ಜೀವನ ಬಗ್ಗೆ ಮಾತಾಡ್ಕೊಂತ ಹೋದ್ರೆ ಬಹಳಷ್ಟು ಆಗ್ತದೆ ಸಮಯ ಸ್ವಲ್ಪ ಇರೋದ್ರಿಂದ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ ಈಗ
0: ವಿದ್ಯಾರ್ಥಿಗಳಿಗೆ ಹೇಗೆ ಸಮಯ ಮತ್ತೆ ರಜೆ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು
1: ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಅಂತ ಇರ್ತಾವ ಈಗ ದಿನಾಲು ಈ ಸಮಯಕ್ಕೆ ಹೋಗ್ಬೇಕು ಶಾಲೆಗೆ ಹೋಗ್ಬೇಕು ಅಲ್ಲಿ ಓದ್ಬೇಕು ಮನೆಗೆ ಬಂದ್ಮೇಲೆ ಹೋಮ್ವರ್ಕ್ ಮಾಡ್ಬೇಕು ಇವೆಲ್ಲ ದಿನನಿತ್ಯದ ಕೆಲಸಗಳು
0: ಹೌದು
1: ಅವು ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ಗೋಡೆ ಮಧ್ಯೆ ಓದುವುದು ಬರೆಯುವುದು ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗೆ ಉತ್ತರಿಸುವುದು ಜ್ಞಾನವನ್ನ ಸಂಗ್ರಹಿಸುವುದು ಇವೆಲ್ಲ ಪುಸ್ತಕ ಓದುವುದು ಇವು ಪಠ್ಯ ಆದ್ರೆ ಇನ್ನು ಬಿಟ್ಟು ಈಗ ನೀವು ಆಗಲೇ ಹೇಳಿದ್ರಿ ಹಂಪಿಯಲ್ಲಿ ಈಗ ಹುಡುಗನಿಗೆ ಒಂದೇ ಕಲ್ಲಿನಲ್ಲಿ ಒಂದು ರಥ ಇದೆ ಈಗ ಬಾದಾಮಿಯಲ್ಲಿ ಒಂದೇ ಕಲ್ಲಿನಲ್ಲಿ ಒಂದು ಗುಡಿ ಇದೆ ಇವು ಎಲ್ಲ ಹೆಂಗಿರ್ತಾವ ಶಿಲ್ಪಕಲೆಗಳು ಹೆಂಗಿರ್ತಾವ ನೋಡ್ಬೇಕು ಅವ್ರು ಹೇಳ್ತಾ ಇದ್ದಾರೆ ಮೇಷ್ಟ್ರು ನಾವು ನೋಡ್ಬೇಕಲ್ಲ ಎಷ್ಟು ಪುಸ್ತಕ ಓದ್ತೀನಿ ಅಂದ್ರೆ ಆ ಹುಡುಗನಿಗೆ ಅದು ಅಲ್ಲಿ ಹೋಗಿ ಆ ಸ್ಥಳಕ್ಕೆ ನೋಡಬೇಕು ನಾನು ಅಂತ ಹೇಳಿ ಮನಸ್ಸಿಗೆ ಒಳಗೆ ಕುಂತು ಬಿಟ್ಟಿರ್ತದೆ ಅಲ್ಲಿ ಈಗ ಈಗ ದೃಕ್ ಶ್ರವಣ ಈಗ ನಾವು ನೋಡೋದಕ್ಕೆ ಕೇಳೋದಕ್ಕೆ ವ್ಯತ್ಯಾಸ ಆಗತ್ತೆ ಹೌದಲ್ರಿ ಕಣ್ಣಾರೆ ನೋಡಿದಾಗ ವಾ ವಾ ವಾ ಮನಕಾನಂದ ಹುಡುಗಿನ ಸಂಪೂರ್ಣ ಧ್ಯಾನ ಸಿಗುತ್ತೆ ಮತ್ತ ಇಂಥವೆಲ್ಲ ಪ್ರವಾಸ ದೇಶವನ್ನ ಸುತ್ತು ಕೋಶವನ್ನು ಓದು ಇವೆಲ್ಲ ಧ್ಯಾನ ಸಂಗ್ರಹಣೆ ಆಗ್ಬೇಕು ಎರಡು ಬೇಕಂತ ಹಿರಿಯರು ಹೇಳಿದ್ದಾರೆ ಆ ಮಾತನ್ನ ಆಮೇಲೆ ಈಗ ಈಜ್ ಬರ್ತೀನಿ ಹಂಗಿಲ್ಲ ಕೆಲವು ನಾವು ಏನ ನಾವು ಎಷ್ಟು ವಿದ್ಯೆ ಕಲ್ತಿರಿ ಈಜು ಬಾರದ ಪಂಡಿತ ನೀವು ಒಂದ್ ಕಥೆಯನ್ನ ಕೇಳಿರಲ್ಲ ಹೌದಲ್ರಿ ದೋಣಿಯಲ್ಲಿ ಸತ್ತು ಹೋಗ್ತಾನೆ ಏನ್ರಿ
0: ಪಾಠನೇ ಇತ್ತು ಅದು ಮಕ್ಕಳಿಗೆ
1: ಹಾ ಈಜು ಬಾರದ ಪಂಡಿತ ಎಷ್ಟು ಪಂಡಿತ ಇರ್ತಾನ ಅವನ್ ಅವನ್ ಅಪಾಶ ಮಾಡ್ತಾನ ಈ ಯಾರು ಅಂಬಿಗನಿಗೆ ನಾ ಎಷ್ಟು ಓದಿನಿ ನೀ ಏನು ಓದಿಲ್ಲ ಅಂತ ಹೇಳಿ ನಿನ್ ಜೀವನ ವ್ಯರ್ಥ ಅಂತ ಹೇಳಿ ಅಂಬಿಗನ ಬೈತಾನೆ ಹೌದ್ರಿ ಏನ್ ಮಾಡಕ್ ಆಗತ್ತ ಬಿರುಗಾಳ ಬೀಸಕತ್ತೈತೆ ಮತ್ ನೀವೇನಾರ ಈಜ್ ಕಲ್ತಿರಿ ಇಲ್ಲ ಅಂತಂದಾಗ ಇಲ್ಲ ನನ್ ಈಜ್ ಬರಲ್ಲ ಅಂದಾಗ ನಿಮ್ಮ ಜೀವನ ವ್ಯರ್ಥ ಆಯ್ತು ಅಂತ ಅವ ಈಜ್ ದಡ ಸೇರಿದ ಈ ತಲೆ ಸತ್ತೋದ ನದಿಯಲ್ಲಿ ಪ್ರತಿಯೊಬ್ಬನಿಗೆ ಈಜ್ ಬೇಕೀಗ ಆಲ್ಮಟ್ಟಿಯಲ್ಲಿ ಒಂದ್ ಸಲ ನಾನು ನೋಡಿದೆ ಬಸ್ ಬಿದ್ದಿತ್ತು ಮೇಲೆ ಬ್ರಿಡ್ಜ್ ಅಲ್ಲಿ ಕೆಳಗೆ ಎಷ್ಟೋ ಮಂದಿ ಈಜ್ ಬಂದವರು ಸ್ವಲ್ಪ ಹೊರಗೆ ಈಜಿ ಪಾರ ಆದ್ರು ಈಜ್ ಬಂದ್ರೆ ಅಲ್ಲೇ ಸತ್ತೋದ್ರು ಆಕಸ್ಮಿಕ ನೀರಿನ ಹತ್ರ ಹೋಗ್ಬೇಕಾಗ್ತದೆ ಮನುಷ್ಯ ಯಾವಾಗ್ಲೂ ಆಕಸ್ಮಿಕ ಕಾಳಜಿ ಯಾರು ಬೀಳ್ಬಹುದು ಆಕಸ್ಮಿಕ ನಾವೇ ಬೀಳ್ಬಹುದು ಒಮ್ಮೊಮ್ಮೆ ಏನಾಗಿ
0: ಅಂತ
1: ಘಟನೆಗಳಿಗೆ ನಮ್ಗೆ ಈಜ್ ಬರ್ತಿತ್ತಂದ್ರೆ ನಾವು ದಡವನ್ನ ಸೇರ್ಬಹುದು ಅದಕ್ಕೆ ಸಣ್ಣ ನೀರಿನಾಗ ಹುಡುಗರಿಗೆ ನಾವು ಒಬ್ರಿಗೆ ಬಿಡಬಾರ್ದು ಮೊದಲು ಸ್ವಲ್ಪ ಈಜ್ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಚಿಕ್ಕದಾದ ನೀರಿನಲ್ಲಿ ಹೋಗಿ ಅವ್ ಹುಡುಗರಿಗೆ ಈಜ್ ಕಲಿಸ್ಬೇಕು ಯಾಕಂದ್ರೆ ಶಾಲೆ ಬಿಟ್ಟು ಹುಡುಗನ ದಿನ ಈಜ್ ಒಳ್ಳೆಯದನ್ನ ಇದಾಗಲ್ಲ ಇಂಥವೆಲ್ಲ ಸಮಯದಲ್ಲಿ ಪ್ರತಿದಿನ ಈಜ್ ಕಲ್ಸ್ಬಿಟ್ನ ಮತ್ತೀಗ ಹುಡುಗನಿಗೆ ಏನು ಕಂಪ್ಯೂಟರ್ ಜ್ಞಾನ ಕೂಡ ಅವಶ್ಯ ಇವತ್ತ ಏನ್ರಿ ಅದು ಇವತ್ತಿನ ದಿನಗಳಲ್ಲಿ
0: ಅಂತರ್ಜಾಲ ಅಂತ ಏನ ನೆಟ್ವರ್ಕ್
1: ಅಂತರ್ಜಾಲ ಕೂಡ ಇವತ್ತ ಪ್ರತಿಯೊಂದು ಎಲ್ಲ ವ್ಯವಹಾರಗಳು ಅಂತರ್ಜಾಲದಲ್ಲಿ ಇರೋದ್ರಿಂದ ಅಂತ ವಿದ್ಯಾ ಹುಡುಗನ ಅಲ್ಲಿ ಹೋಗಿತ್ತು ಟ್ಯೂಷನ್ ಹಚ್ಚಿ ಅಲ್ಲಿ ಹೋಗಿ ಆದ್ರೆ ಏನ್ ಮಾಡ್ಬೇಕು ದಿನ ಹೋಗಿ ಅವನಿಗೆಲ್ಲ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಮಾಹಿತಿ ಜ್ಞಾನ ಸಂಗ್ರಹಣೆ ಮಾಡಿ ವ್ಯವಸ್ಥೆ ಮಾಡ್ಬೇಕು. ಮತ್ತೆ ಮನೆಯ ಸುತ್ತಮುತ್ತ ಜಾಗ ಇತ್ತಂದ್ರೆ ಅಲ್ಲಿ ಹೂವಿನ ಮರಗಳನ್ನ ಹಣ್ಣಿನ ಮರಗಳನ್ನ ಹೂವಿನ ಗಿಡಗಳನ್ನ ಹಣ್ಣಿನ ಮರಗಳನ್ನ ಒಟ್ಟ ಸುಂದರ ಸೊಬಗಿನ ಮನೆ ಸುತ್ತಮುತ್ತ ಬಹಳ ಒಂದು ಸೌಂದರ್ಯ ಸ್ವರ್ಗದ ಧಾಮಗಳನ್ನಾಗಿ ಮಾಡುವಂತ ವ್ಯವಸ್ಥೆಯಲ್ಲಿ ನಾವು ಅದನ್ನ ನಾನು ಆ ಮಗು ಸ್ತ್ರೀ ಏನ್ ಮಾಡ್ಬೇಕು ಅದನ್ನ ವ್ಯವಸ್ಥೆಯನ್ನು ಮಾಡ್ಬೇಕು. ಅದಕ್ ನೀರ್ ಹಾಕದ ಅಲ್ಲಿ ಒಂದ್ ನೋಡ್ರಿ ಮನೆ ಒಂದೊಂದ್ ಗಿಡ ಇತ್ತಂದ್ರೆ ಅದಕ್ಕ ದಿನ ನೀರ್ ಹಾಕ್ತೈತಂದ್ರೆ ಅದೇನ್ ಮಾಡತ್ತ ಮಗು ಕಣ್ಣಿಗೆ ಪಂಚೇಂದ್ರಿಗಳದವ್ರಿ ಇವತ್ತ ಹೌದಲ್ರಿ ಅವೆಲ್ಲ ಆನಂದ ಆಗ್ಬೇಕಾದ್ರೆ ಇಂತವೆಲ್ಲ ಬರೇ ನೋಡಿರಿ ಈಗ ಒಬ್ಬೊಬ್ರಿಗೆ ಏನಾಗುತ್ತದೆ ಹಸಿವಾದಾಗ ಅನ್ನ ನೋಡಿದ್ರೆ ಹೊಟ್ಟೆ ತುಂಬುತ್ತೆ ಒಬ್ಬೊಬ್ರಿಗೆ ನಿಸರ್ಗ ನೋಡಿದ್ರೆ ಹೊಟ್ಟೆ ತುಂಬುತ್ತೆ ಹೌದಲ್ರಿ
0: ಒಬ್ಬೊಬ್ರು ನೋಡಿ ನೋಡಿದ್ರೆ ಹೊಟ್ಟೆ ತುಂಬುತ್ತೆ ಆಸಕ್ತಿ ಅಭಿರುಚಿಗಳು ಒಬ್ಬರಿಗಿಂತ ಒಬ್ಬರಿಗೆ ಭಿನ್ನ
1: ಒಬ್ಬೊಬ್ರ ಭಾವನೆಗಳು ಒಬ್ಬೊಬ್ರ ತರ ಇರ್ತಾವ್ರಿ ಆದ್ರೆ ನಿಸರ್ಗದ ಮುಂದೆ ಎಲ್ಲ ಶೂನ್ಯ
0: ನಿಜ
1: ಸೊಬಗಿನ ಮುಂದೆ
0: ಹೌದು
1: ಉತ್ತಮ ಪರಿಸರ ಸಿಗುತ್ತೆ ಮನೆಯಲ್ಲಿ
0: ಅದು ಕಣ್ಣಿಗೆ ಆನಂದ ನೀಡೋದಲ್ಲ ಮನಸ್ಸಿಗೆ ಮುದ ಕೂಡ ನೀಡುತ್ತೆ ಅದು ಏನು
1: ಮನಕಾನಂದ
0: ನೀಡುತ್ತೆ
1: ಮೆಮೊರಿ ಉಳಿತದೆ ಆಮೇಲೆ ಆ ಹುಡುಗರಿಗೆ ಒಟ್ಟ ಈಗ ಶಾಲೆಯಲ್ಲಿ ಸಿಗಲಾರದಂತ ದಿನಾಲು ಏನು ಅವರಿಗೆ ಸೌಲಭ್ಯ ಸಿಗಲಿಲ್ಲ ಅಂತವೆಲ್ಲ ನಾವು ಹೊರಗಡೆ ಸಾಕಷ್ಟು ಈ ಪ್ರಪಂಚದಲ್ಲಿ ಇದಾವೆ
0: ಹೌದು
1: ಅವಕ್ಕೆ ತಿಳುವಳಿಕೆ ಕೊಟ್ರೆ
0: ಅದೇ ವೈಬಿ ಚಳ್ಳಮರದವ್ರೆ ಮೊದ್ಲೆಲ್ಲ ನೋಡಿ ನಮ್ಗೆ ಹೋಗ್ಬೇಕು ಬರ್ಬೇಕು ಅಂತಂದ್ರೆ ಸಾಕಷ್ಟು ನಮ್ಗೆ ಸೌಲಭ್ಯಗಳಿರಲಿಲ್ಲ ಆದ್ರೆ ಇವತ್ತು ಕೂತಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳಿದಾವೆ ಜೊತೆಗೆ ಹಣಕಾಸಿನ ತೊಂದರೆ ಕೂಡ ಇಲ್ಲ ಅಂತಾನೆ ಹೇಳ್ಬೋದು ಜನರಿಗೆ.
1: ಸೊ
0: ಇರುವ ಸಮಯದಲ್ಲಿ ಮಕ್ಕಳಿಗೆ ಅವರ ಭವಿಷ್ಯಕ್ಕೆ ಮುಂದೆ ಏನ್ ಬೇಕು
1: ಇರುವಂತೂರ್ಗ್ ಹೋಗಿ ಬಂದ್ರೆ ಕಾಲಿತ್ತು
0: ಆಮೇಲೆ ಎಲ್ಲ ಹೇಳಿದ್ರಿ ಪಠ್ಯ ಮತ್ತೆ ಪಠ್ಯೇತರ ಚಟುವಟಿಕೆ ಈ ಅದಕ್ಕೂ ಮಿಗಿಲಾಗಿ ಮತ್ತೊಂದು ಹೇಳ್ಬೇಕು ಅಂತಂದ್ರೆ ಮನೆಯಲ್ಲಿರುವಂತ ಕುಟುಂಬ ಆಯ್ತು ನಮ್ಮ ಸಂಬಂಧಿಕರ ಸಂಬಂಧಗಳಿಗೂ ಕೂಡ ನಾವು ಗೌರವಗಳನ್ನ ಗೌರವ ಕೊಡೋದಾಗಿರ್ಬೋದು ಆ ಒಂದು ಸಂಸ್ಕಾರ
1: ಇದು ಮೊದಲು ಸಂಸ್ಕಾರ ಕಲಿಸಿಂದನೇ ಮುಂದಬೇಕು
0: ಮಕ್ಕಳಿಗೆ.
1: ಈಗ ಮಗುವಿನ ಮನಸ್ಸಂದ್ರೆ ಒಂದು ಖಾಲಿ ಕ್ಯಾಸೆಟ್ ವೈಟ್ ಪೇಪರ್
0: ಹೌದು ಚಳಮುರಸರ ಸಮಯ ಮುಗಿತಾ ಬಂತು. ನನ್ ಮತ್ತೆ ಮುಂದಿನ
1: ಕಾರ್ಯಕ್ರಮ ಒಳ್ಳೆ ಒಳ್ಳೆ ಮಾತುಗಳು ತಾವು ಕೂಡ ಮರಳಿ ಸ್ಪಂದಿಸಿದ್ರಿ
0: ತುಂಬಾ ಧನ್ಯವಾದ ಕರೆ ಮಾಡಿದ್ದಕ್ಕೆ ಸಮಯದ ಅಭಾವ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ನಮಸ್ತೆ
0: ಸ್ನೇಹಿತರೆ. ಇದುವರೆಗೂ ಯುವವಾಣಿ ಕಾರ್ಯಕ್ರಮದ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳಿದ್ರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದವ್ರಿಗೂ ಕಾರ್ಯಕ್ರಮದ ಕರೆಗೆ ಪ್ರಯತ್ನ ಮಾಡಿದವ್ರಿಗೂ ಹಾಗೆ ಕಾರ್ಯಕ್ರಮವನ್ನು ಕೇಳಿದವ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30 ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಮತ್ತು ನಾಳೆ ಬೆಂಗಳೂರು ಹಾಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮಗಳ ವಿವರಣೆ ನಂತರ ಕೇಳಲಿದ್ದೀರಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆ, 6:10 ಪ್ರಕಟಣೆಗಳು, 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಆರ್ಥೋಡೆಂಟಿಸ್ಟ್ ಚಿಕಿತ್ಸೆ ಮತ್ತು ಉಪಯೋಗಗಳು ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ರಾಕೇಶ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 6:51 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಿಸಾನ್ ವಾಣಿ ಬಹುಪಯೋಗಿ ಪ್ರಾಣಿ ಕತ್ತೆ ಕುರಿತು ಪ್ರಾಣಿ ತಜ್ಞೆ ಡಾಕ್ಟರ್ ಎನ್ ಸುಮಾ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಸಚಿವಾಲಯ, ಭಾರತ ಸರ್ಕಾರ. ಇನ್ನು 7:20 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ಶರಣಪ್ಪ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಲಿದ್ದೀರಿ. 7:45 ಚಿತ್ರಗೀತೆಗಳು, 8:35 ರಿವಾಯತ್ ಪದಗಳನ್ನು ಕೇಳಲಿದ್ದೀರಿ ಗುಮ್ಮಗೇರಿ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಹಾಗೂ ಸಂಗಡಿಗರಿಂದ. 9:15 ಭಾವಗೀತೆಗಳು, 9:30 ನಾಟಕ ಗುಡುಗುಡು ಗುಮ್ಮಟ ದೇವರು, ರಚನೆ ಕೆ ಶಾರದಾ ಭಟ್, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಇನ್ನು 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಧುರೈ ಎಸ್ ಸೋಮಸುಂದರಂ ಅವರ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆ. 10:30 ಕನ್ನಡದ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. ನಿಲಯದ ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10ಕ್ಕೆ ವಂದನ, 6:30ಕ್ಕೆ ಚಿಂತನ, ಪುಂಡಿಕಾಯಿ ಗಣಪಯ್ಯ ಭಟ್ ಅವರಿಂದ ಕಾರ್ಯಕ್ರಮ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ, 6:35ಕ್ಕೆ ದೇಶಭಕ್ತಿ ಗೀತೆ, 6:40ಕ್ಕೆ ಜನಪದ ಗೀತೆಗಳಲ್ಲಿ ಟಿ ಲಕ್ಷ್ಮೀನಾರಾಯಣ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು, 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ವಿಷಯ ಇಂಟರ್ನೆಟ್ ಆಫ್ ಥಿಂಗ್ಸ್ ಭಾಗ, ಭಾಗವಹಿಸುತ್ತಾರೆ ಶಮ್ಜಿತ್ ಕೆವಿ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಇನ್ನು 7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಬಂಜಿತನಕ್ಕೆ ಹೋಮಿಯೋಪತಿ ಪರಿಹಾರ ಕುರಿತು ಡಾಕ್ಟರ್ ಸವಿತಾ ಎಫ್ ನೆಡಗುಂದಿ 2ನೇ ಸಂದರ್ಶನ. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಇನ್ನು 8:35ಕ್ಕೆ ದಿನಾಂಕ 4/10/2026 ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ರಾಯಚೂರು ವಿಶ್ವ ಪ್ರಕಾಶನದ ಸಂಯುಕ್ತಾಶ್ರಯದಲ್ಲಿ ರಾಯಚೂರು ನಗರದ ಕನ್ನಡ ಭವನದಲ್ಲಿ ಜರುಗಿದ ಸಾಹಿತಿಗಳಾದ ಲಕ್ಷ್ಮೀದೇವಿ ಶಾಸ್ತ್ರಿಯವರ ಸಪ್ತಕೃತಿಗಳ ಬಿಡುಗಡೆ ಉದ್ಘಾಟನಾ ಸಮಾರಂಭದ ಪ್ರಾಯೋಜಿತ ಬಾನುಲಿ ವರದಿ. ಕಾರ್ಯಕ್ರಮದ ಪ್ರಾಯೋಜಕರು SLV ಕಂಪ್ಯೂಟರ್ ರಾಯಚೂರು, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 9:05ಕ್ಕೆ ಪ್ರಕಟಣೆಗಳು, 9:10ಕ್ಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷಗಳ ಆಡಳಿತ ಪೂರೈಸಿದ ಸಂದರ್ಭದಲ್ಲಿ ಪ್ರಜಾಸೇವೆ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು 9:45ಕ್ಕೆ ಚಿತ್ರಗೀತೆಗಳು, 10:32ಕ್ಕೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ, 12:05ಕ್ಕೆ ವನಿತಾ ವಿಹಾರದಲ್ಲಿ ಕವನ ವಾಚನ ಮಾನಸ ವಿಜಯ್ ಕೈತಂಜಿ ಅವರಿಂದ, ನಂತರ ಕತೆ ಕಾದಿದೆ ಕನಸೊಂದು ಸುಜಾತ ಸದಾರಾಮ ಅವರಿಂದ ಕಾರ್ಯಕ್ರಮ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಇನ್ನು 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆ ತಡೆ ಹೇಗೆ ಕುರಿತು ಡಾಕ್ಟರ್ ರಜನಿ ಪಿ ಅವರೊಡನೆ ಸಂದರ್ಶನ. 1:00ಗೆ ಪ್ರಗತಿ ಪಥದಲ್ಲಿ PM ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. 1:20ಕ್ಕೆ ಚಿತ್ರಗೀತೆಗಳು, 2:40ಕ್ಕೆ ಹಿಂದಿ ಪಾಠ, 3:00ಗೆ FM 101.3 MHz ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5:00ಗೆ ಹಾಗೂ 7:45ಕ್ಕೆ ಚಿತ್ರಗೀತೆಗಳು, 5:30ಕ್ಕೆ ಯೋವಾಣಿ ಕಾರ್ಯಕ್ರಮದಲ್ಲಿ ತುತ್ತಿಗೊಂದು ಮಾರ್ಗ ಭಾಗವಹಿಸುತ್ತಾರೆ ಆಟೋ ಚಾಲಕ ಮುರುಳಿ. 6:51ಕ್ಕೆ ಕೃಷಿ ರಂಗದಲ್ಲಿ ಗೆದ್ದಲು ಹುಳುವಿನ ನಿರ್ವಹಣಾ ಕ್ರಮಗಳ ಕುರಿತು ಡಾಕ್ಟರ್ AG ಶ್ರೀನಿವಾಸ್ ಅವರೊಡನೆ ಸಂದರ್ಶನ. 7:20ಕ್ಕೆ ಜನಪದ ಸಂಗೀತ, 8:30ಕ್ಕೆ ಜನಪದ ಸಂಗೀತ, 9:15ಕ್ಕೆ ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದಿಂದ, 9:30ಕ್ಕೆ ಕ್ರೀಡಾಲೋಕ. ಇನ್ನು 10:00ಗೆ ಶೆಹನಾಯಿ ವಾದನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮತ್ತು ಸಂಗಡಿಗರಿಂದ, 10:30ಕ್ಕೆ ಹಿಂದಿ ಚಿತ್ರಗೀತೆಗಳು. ಇದುವರೆಗೂ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05ವಾಗಲಿದ್ದು, ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆ.
2: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. The Union Cabinet has approved the setting up of the Integrated Transport and Logistics Authority, briefing the media in New Delhi today after the Cabinet meeting chaired by Prime Minister Narendra Modi. Information and Broadcasting Minister Ashwini Vaishnav said the authority will serve as the apex body for integrated transport and logistic planning in the country.
3: देश में जिस तरह से जीडीपी बढ़ रही है 7%, 8%,
4: एज द कंट्रीज जीडीपी इज ग्रोइंग एट अ रेट ऑफ अराउंड 7-8%, द डिमांड फॉर लॉजिस्टिक्स इज ऑल्सो कंटिन्यूसली इंक्रीजिंग. अ लार्ज नंबर ऑफ हाईवेज आर बींग कंस्ट्रक्टेड अक्रॉस द कंट्री अलॉन्ग विद न्यू रेलवे लाइन्स, waterways, ports and airports. To ensure that all these developments are planned in an integrated and unified manner, the Prime Minister launched the PM Gati Shakti National Master Plan few years ago. Now, keeping future requirements in mind, an integrated transport and logistics authority will be established to study and plan all these aspects.
3: Ek integrated transport and logistics authority ka nirman kiya jayega.
2: The government has also given nod to the establishment of 10,000 crore rupees small and medium enterprises growth fund for equity investments in small and medium enterprises. The cabinet today also passed a resolution congratulating Prime Minister Narendra Modi for completing 25 years as the head of the government. The Defence Research and Development Organisation DRDO today conducted a successful flight trial of the indigenously developed high altitude platform. On its successful flight trial, Defence Minister Rajnath Singh congratulated the team, saying it is an important milestone in India's Atmanirbhar Bharat journey towards realising a long endurance stratospheric airship. The Ministry of Defence has signed a contract worth over 660 crore rupees with BrahMos Aerospace Private Limited for procurement of BrahMos fire control system and launchers for Indian Navy ships. The contract under the Buy Indian Indigenously Designed, Developed and Manufactured category was inked in the presence of Defence Secretary Rajesh Kumar Singh in New Delhi. India today condemned attacks on commercial vessels in the Black Sea and the Strait of Hormuz, in which two foreign seafarers were killed and several crew members, including Indian nationals, were injured. India has expressed deep concern at the continuing incidents of attacks on shipping in these regions. It has called for an end to the targeting of commercial shipping, seafarers and civilian infrastructure in the region. Voting concluded peacefully for by-elections to five assembly constituencies in Tamil Nadu, Puducherry and West Bengal, along with the Lok Sabha seat in Assam. Polling took place for Madurantakam and Dharapuram in Tamil Nadu, Thattanchavadi in Puducherry and Rajinagar and Nandigram in West Bengal. Voting was also held for Nagaon Lok Sabha seat in Assam. The counting of votes will be taken up on Friday. Senior BJP leader and Union Parliamentary Affairs Minister Kiran Rijiju has criticised Congress Party and Leader of Opposition in Lok Sabha Rahul Gandhi for repeatedly targeting Election Commission of India and other constitutional bodies. Talking to the media in New Delhi, Mr. Rijiju said political parties should serve the people and accept the electoral mandate. He accused the Congress Party of questioning constitutional institutions when it failed to secure public support. Earlier in the day, opposition parties held a protest march from Parliament House to Nirvachan Sadan, headquarters of the Election Commission of India in National Capital, with alleged irregularities in the special intensive revision process and the demand of resignation of Chief Election Commissioner Gyanesh Kumar. However, while heading towards the Election Commission, security personnel stopped them near Akashwani Bhavan. Later, Leader of the Opposition in Lok Sabha and Congress MP Rahul Gandhi, along with party leaders and supporters, entered into Akashwani Bhavan. Briefing media in New Delhi this afternoon, BJP spokesperson Dr. Sudhanshu Trivedi said the Congress First family, which for the past four generations ran a monarchical rule by strangling democracy, attempted to intrude into Akashwani today under the guise of democracy. The Nobel Prize in Physics 2026 has been awarded to Belgian-born scientist Francis Helsen, who turned an enormous block of ice at the South Pole into a detector for ghostly particles called neutrinos that reach Earth from outer space. 82-year-old Professor Helsen, a particle physicist at the University of Wisconsin-Madison in US, led an international team. In men's cricket, the first T20 international of the five-match series between India and West Indies will be held today in Lucknow at 7 p.m. Indian Standard Time. And that is the end of this news bulletin.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:10. ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
5: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
6: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು. ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ಎಲ್ಐಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ. 1,000 ವಿಮಾ ಮೊತ್ತಕ್ಕೆ 85 ರೂಪಾಯಿಗಳ ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. www.licindia.in ಗೆ ಭೇಟಿ ನೀಡಿ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
2: 8700 01 4242.
3: ಹಲೋ
4: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.

0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ. ಒಬ್ರೆ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
1: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
0: ಸರ್, 2 ಲಕ್ಷ
3: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ. ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
6: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
7: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:15:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ರಾಯಚೂರು ಕಾರ್ಯಕ್ರಮ ಆರೋಗ್ಯ ಭಾಗ್ಯ.

0: ಇಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಕೇಳಿ ಆರ್ಥೋಡೆಂಟಿಸ್ಟ್ ಚಿಕಿತ್ಸೆ ಮತ್ತು ಉಪಯೋಗಗಳ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ರಾಕೇಶ್ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸಲಿದ್ದಾರೆ ವೆಂಕಟೇಶ್ ಬೇವಿನ ಬಿಂಚಿ.
1: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ರಾಯಚೂರಿನ ಖ್ಯಾತ ದಂತ ವೈದ್ಯರು ಮತ್ತು ಆರ್ಥೋ ಡಾಂಟಿಸ್ಟ್ಗಳಾದ ಡಾಕ್ಟರ್ ರಾಕೇಶ್ ಕುಮಾರ್ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
2: ನಮಸ್ಕಾರ ಸರ್.
1: ನಿಮಗೆಲ್ಲ ಗೊತ್ತಿದೆ, ಮನುಷ್ಯನ ದೇಹದಲ್ಲಿ ವಿಶೇಷವಾಗಿ ಅತ್ಯಂತ ಪ್ರಮುಖವಾದಂಥ ಅಂಗಗಳಲ್ಲಿ ಈ ಬಾಯಿ ಕೂಡ ಒಂದು. ಬಾಯಿಯಲ್ಲಿ ವಿಶೇಷವಾಗಿ ಹಲ್ಲುಗಳು ತುಂಬಾ ಪ್ರಮುಖವಾದಂಥ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾವೆ ಅನ್ನುವಂಥದ್ದು. ಹಲ್ಲುಗಳು ಸರಿಯಾದ ತಡದಲ್ಲಿ ಸರಿಯಾದ ರೀತಿಯಲ್ಲಿ ಸುಂದರವಾಗಿದ್ದಾಗ ಮನುಷ್ಯನ ಮುಖ, ಮನುಷ್ಯನ ನಗು, ಮನುಷ್ಯನ ಒಂದು ಸೌಂದರ್ಯ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ಒಂದು ಹಿನ್ನೆಲೆಯಲ್ಲಿ ಹಲ್ಲುಗಳ ಬಗ್ಗೆ, ಸಾಮಾನ್ಯವಾಗಿ ಹಲ್ಲುಗಳ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತದೆ, ಹಲ್ಲುಗಳು ಹೇಗೆ ಕೆಲಸ ಮಾಡ್ತೇವೆ ಮನುಷ್ಯನಿಗೆ, ಹಲ್ಲುಗಳು ಉಪಯೋಗ ಏನು ಅನ್ನುವಂಥದ್ದು. ಆದರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆರ್ಥೋ ಡಾಂಟಿಸ್ಟ್ ಚಿಕಿತ್ಸೆ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ವೈದ್ಯರು ಬಂದಿದ್ದಾರೆ. ಏನು ಹಂಗಂದರೆ ಆರ್ಥೋ ಡಾಂಟಿಸ್ಟ್ ಅಂದರೆ ಏನು, ಅದರ ಮಹತ್ವ ಏನು ಮತ್ತು ಅದರ ಚಿಕಿತ್ಸೆ ಏನು ಅನ್ನುವಂಥ ಕುರಿತು ಆರ್ಥೋ ಡಾಂಟಿಸ್ಟ್ನ ಉಪಯೋಗಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ವೈದ್ಯರಾದ ಡಾಕ್ಟರ್ ರಾಕೇಶ್ ಕುಮಾರ್ ಅವರಿಗೆ

0: ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ.
1: ನಮಸ್ಕಾರ ಸರ್.
0: ಸರ್, ಈಗ ನಾನು ಹೇಳ್ದಂಗೆ ಆರ್ಥೋ ಡಾಂಟಿಸ್ಟ್ ಅಂತ ನಾವು ಕರಿತೀವಿ, ಏನು ಸರ್ ಹಂಗಂದ್ರೆ ಆರ್ಥೋ ಡಾಂಟಿಸ್ಟ್ ಅಂದರೆ ಏನು ಅಂತ?
1: ಸೊ ಆರ್ಥೋ ಡಾಂಟಿಸ್ಟ್ ಅಂದರೆ ಹಲ್ಲುಗಳನ್ನು ಜೋಡಣೆ ಸರಿಪಡಿಸುವುದು. ಹಲ್ಲು ಅಂದರೆ ಮೇಲೆ ಹಲ್ಲು, ಕೆಳಗಿನ ಹಲ್ಲು,
0: ಓಕೆ,
1: ಮತ್ತು ಮೇಲಿನ ಮತ್ತು ಕೆಳಗಿನ ದವಡೆಯ ಎಲುಬು, ಮ್ಯಾಕ್ಸಿಲಾ ಅಂತೂ ಮ್ಯಾಂಡಿಬಲ್ ಅಂತೀವಿ, ಅದಕ್ಕೂ ಸರಿ ಸಮತೋಲನೆ ಮಾಡುವುದು. ಮತ್ತು ಮೂರನೇದು ಕಚ್ಚುವಿಕೆ ಹಾಗೂ ಅಗಿಯೋದಕ್ಕೆ, ದಟ್ ಇಸ್ ಕಾಲ್ಡ್ ಆಸ್ ಮ್ಯಾಸ್ಟಿಕೇಶನ್ ಅಂತೀವಿ ಅದಕ್ಕೆ. ಸೊ ಅದನ್ನು ಸರಿಯಾದ ಆಹಾರವನ್ನು ಜಗಿಯಕ್ಕೆ ಮೇನ್ ಸಹಾಯ ಬೇಕು. ಪ್ಲಸ್ ನೆಕ್ಸ್ಟ್ ನಗುವ ಸೌಂದರ್ಯ ಮತ್ತು ಆತ್ಮವಿಶ್ವಾಸವನ್ನು ಜಾಗೃತಿ ಮಾಡುತ್ತೆ.
0: ಎಸ್, ನಿಜವಾಗ್ಲೂ ಹಲ್ಲುಗಳು ಚಂದ ಕಂಡ್ರೆ ಮನುಷ್ಯನಿಗೆ ಒಂದು ಖುಷಿನೇ ಬೇರೆ, ನಕ್ಕಾಗ ಮನುಷ್ಯನ ಸೌಂದರ್ಯ ಕೂಡ ಇಮ್ಮಡಿ ಆಗ್ತದೆ ಅನ್ನುವಂಥದ್ದು. ಸರ್, ಈಗ ಆರ್ಥೋಡಾಂಟಿಸ್ಟ್ ಅಂತ ನಾವು ಕರಿತೀವಿ, ಅದಕ್ಕೆ ಏನು ಟ್ರೀಟ್ಮೆಂಟು?
1: ಸರ್, ಆರ್ಥೋಡಾಂಟಿಸ್ಟ್ ಅಂದ್ರೆ ಬೇಸಿಕಲಿ ಹಲ್ಲು ಒತ್ತುತ್ತಾಗಿ ಬಂದಿರುವುದು ಮತ್ತು ಹಿಂದೆ ಮುಂದೆ ಬಂದಿರುವುದು, ಮತ್ತು ಗ್ಯಾಪ್ ಹಲ್ಲು ಮುಂದಗಡೆ ಅಕ್ಕಪಕ್ಕದಲ್ಲಿ ಗ್ಯಾಪ್ ಇರುವುದು, ಪ್ಲಸ್ ದವಡೆಯ ಸಂಬಂಧದಲ್ಲಿ ಮೇಲೆ ದವಡೆ ಆಗ್ಬೋದು, ಕೆಳಗಡೆ ದವಡೆ ಆಗ್ಬೋದು, ಅದರಲ್ಲಿ ಸಮತೋಲನೆ ಇರಕೂಡೋದ್ರಿಂದ ಅದನ್ನ ಸರಿಪಡಿಸೋದಕ್ಕೆ ಆರ್ಥೋಡಾಂಟಿಸ್ಟ್ ಅಂತಾರೆ.
0: ಸರ್, ಯಾವಾಗ ವೈದ್ಯರನ್ನು ಕಾಣಬೇಕು ಈ ತರ ಒಂದು ಸಮಸ್ಯೆ ಆದಾಗ? ಕಚ್ಚುವಲ್ಲಿ ಸಮಸ್ಯೆ ಆದಾಗ, ಅಗಿಯುವಲ್ಲಿ ಸಮಸ್ಯೆ ಆದಾಗ, ಸಮಸ್ಯೆ ಆಗ್ತದೆ ಅನ್ನುವಂಥದ್ದು ಗೊತ್ತಾದ ಮೇಲೆ ವೈದ್ಯರು ಭೇಟಿ ಆಗ್ತೀವಿ. ಆದ್ರೆ ಅದಕ್ಕಿಂತ ಮಿಗಿಲಾಗಿ ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಆದ್ರೆ ಒಳ್ಳೇದು ಅಂತ?
1: ಈ ಪ್ರಶ್ನೆಗೆ ಎಲ್ರಿಗೆ ಬಹಳಷ್ಟು ಪ್ರಾಬ್ಲಮ್ ಇದೆ, ಯಾಕೆಂದ್ರೆ ವೈದ್ಯರಿಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ವೈದ್ಯರು ಏನಂತಾರೆ, 14 ವರ್ಷ, 15 ವರ್ಷ, 18 ವರ್ಷ ಆದ್ಮೇಲೆ ನೀವು ಆರ್ಥೋಡಾಂಟಿಸ್ಟ್ ಅನ್ನು ಕಾಣ್ರಿ ಅಂತೇಳಿ. ಇದು ತಪ್ಪು. ಯಾಕೆಂದ್ರೆ ಆರ್ಥೋಡಾಂಟಿಸ್ಟ್, ಅಮೆರಿಕನ್ ಆರ್ಥೋಡಾಂಟಿಕ್ ಸೊಸೈಟಿ ಅಮೆರಿಕದಲ್ಲಿ ಅವರು ಏನು ಹೇಳಿದ್ದಂದ್ರೆ 7 ವರ್ಷದ ಒಳಗಡೆನೆ ಆರ್ಥೋಡಾಂಟಿಕ್ ಸ್ಕ್ರೀನಿಂಗ್ ಮಾಡಬೇಕು. ಸೊ ಅವಾಗ ನಮಗೆ ಆರ್ಥೋಡಾಂಟಿಸ್ಟ್ ಸ್ಕ್ರೀನ್ ಮಾಡಿದಾಗ ಹಲ್ಲು ಯಾವ ರೀತಿ ಪ್ರಾಬ್ಲಮ್ ಇದೆ, ಹಲ್ಲುಗಳು ಮೇಲೆ ಹಲ್ಲು ಕೆಳಗಡೆಯಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ, ಮೇಲೆ ದವಡೆ ಕೆಳಗಡೆ ದವಡೆ ಸಮತೋಲನ ಇದೆಯಾ, ಪ್ಲಸ್ ಮುಂದೆ 2 ವರ್ಷ, 3 ವರ್ಷ, 4 ವರ್ಷಕ್ಕೆ ಯಾವ ತರ ಮಗು ಬೆಳೆಯುತ್ತೆ ಅದನ್ನ ಆರ್ಥೋಡಾಂಟಿಸ್ಟ್ ಹೇಳ್ತಾರೆ. ಸೊ ಅದಕ್ಕಿಂತ ಮುಂಚೆ 7 ವರ್ಷದಕ್ಕಿಂತ ಮುಂಚೆ ನಾವು ಸ್ಕ್ರೀನಿಂಗ್ ಮಾಡ್ಬೇಕಂತೇಳಿ ನಾನು ಮಾಹಿತಿ ಕೊಡ್ತೇನೆ.
0: ಮಕ್ಕಳು ಇದ್ದಾಗನೇ ಅದರ ಬಗ್ಗೆ ಗಮನ ಹರಿಸಬೇಕು ಮಕ್ಕಳಲ್ಲಿ.
1: ಹೌದು ಸರ್, ಯಾಕಂದ್ರೆ ಈಗ 7 ವರ್ಷದ ಮುಂದೆ ಬಂದಾಗ ಸ್ವಲ್ಪ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಾವು ಚಿಕಿತ್ಸೆ ಕೊಡಬಹುದು. ಕ್ಲಿಪ್ ಅಂತಂದಾಗ ಆರ್ಥೋಡಾಂಟಿಸ್ ಬ್ರೇಸಸ್ ಅಂತೀವಿ, ಬ್ರೇಸಸ್ ಹಾಕದೆ ನಾವು ಮೇಲೆ ದವಡೆ ತೆಳಗ ದವಡೆ ಸರಿಪಡಿಸಬಹುದು. ಅದು ಆರ್ಥೋಡಾಂಟಿಕ್ ಮಯೋಫಂಕ್ಷನ್ ಅಪ್ಲೈನ್ಸ್ ಅನ್ಬೋದು, ಹೆಡ್ ಗೇರ್ಸ್ ಅನ್ಬೋದು. ಸೊ ಯಾವಾಗ ಮಕ್ಕಳು ಬೆಳಿತಿರ್ತಾರಲ್ರಿ, ಸೊ ಅವಾಗೆ ನಾವು ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಈಗ ಮಾಡಿಲ್ಲ ಅಂದ್ರೆ 21 ವರ್ಷದಾಗ ಬಂದ್ರೆ ಮತ್ತೆ ದವಡೆಗಳೆಲ್ಲ ಕಟ್ ಮಾಡಿ ಸರಿಪಡಿಸಬೇಕು,
0: ತುಂಬಾ ಕಷ್ಟ ಆಗುತ್ತೆ ಅದನ್ನ ಸರಿಪಡಿಸಬೇಕಂದ್ರೆ.
1: ಹೌದ್ರಿ, ಅದು ಸರ್ಜರಿ ಮಾಡಬೇಕು, ಪ್ಲಸ್ ನಾವು ಕ್ಲಿಪ್ ಹಾಕ್ಬೇಕು, ಆರ್ಥೋಡಾಂಟಿಕ್ಸ್ ಬ್ರೇಸಸ್ ಹಾಕ್ಬೇಕು. ಸೊ ಅದು ಆಲ್ಮೋಸ್ಟ್ ಒಂದು 3-4 ವರ್ಷ ಟ್ರೀಟ್ಮೆಂಟ್ ಇದೆ.
0: ಸರಿ, 7 ವರ್ಷದ ಮಕ್ಕಳಿದ್ದಾಗ ಡಾಂಟಿಸ್ಟ್ ಬಗ್ಗೆ ಗಮನ ಹರಿಸಿಕೊಂಡು ಏನಾದರೂ ತೋರಿಸ್ಕೊಂಡ್ರೆ ಏನೆಲ್ಲ ಉಪಯೋಗ ಆಗ್ತದೆ ಮಕ್ಕಳಿಗೆ ಅಂತ?
1: ಸೊ ಅದು ನೋಡ್ರಿ, ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಯಾವಾಗ ಪ್ರಾಬ್ಲಮ್ ಇದ್ದಾಗ ಅವರು ಹೇಳಲ್ಲ, ಯಾರಿಗೂ ತಂದೆ ತಾಯಿಗೂ ಹೇಳಲ್ಲ, ಅವರಿಗೆ ಮುಜುಗರ ಇರುತ್ತೆ, ಸ್ಕೂಲಲ್ಲೂ ಜಾಸ್ತಿ ಮಾತಾಡಲ್ಲ. ಸೊ ನಗು ಆತ್ಮವಿಶ್ವಾಸ ಇರಲ್ಲ. ಸೊ ಯಾವಾಗ ನಾವು ಡಾಕ್ಟರ್ ಹತ್ರ ಈ ಚಿಕಿತ್ಸೆ ಪಡೆದಾಗ ಸೊ ಅವರ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ, ಪ್ಲಸ್ ಸ್ಕೂಲಲ್ಲಿ ಹೊರಗಡೆ ಎಲ್ಲ ಕಡೆ ಅವರು ನಗು ನಗುತ್ತಾ ಇರ್ತಾರೆ.
0: ಅದು ಮಕ್ಕಳಲ್ಲಿ ಮಾತ್ರ ಈ ತರ ತಪಾಸಣೆ ಮಾಡಿದ್ರೆ ಒಳ್ಳೇದಂತ ಅನಿಸ್ತದ, ಎಲ್ಲರೂ ಕೂಡ ತಪಾಸಣೆ ಒಳಗಾದ್ರೆ ಒಳ್ಳೇದಂತ?
1: ಇದು ಎಲ್ರಿಗೂ ಮಾಡೋದು ಬೆಟರ್ ಅನ್ಸುತ್ತೆ ನಂಗೆ. ಯಾಕಂದ್ರೆ ಇವತ್ತು ಇಂಡಿಯಾದಲ್ಲಿ ಸುಮಾರು ಜನರು ನೋಡಿದಾಗ ಮೈಲ್ ಚೆನ್ನಾಗಿರಲ್ಲ ಬಹಳಷ್ಟು ಜನರಿಗೆ. ಸೊ ಅದೇ ಅಮೆರಿಕ ಯುರೋಪದಲ್ಲಿ ಹೋದಾಗ ನೀವು ಆಲ್ಮೋಸ್ಟ್ 90-95% ಎಲ್ಲರದ್ದು ಹಲ್ಲು ಸೀದಾ ಇರುತ್ತೆ. ಅವಾಗ ನೀವು ಅನ್ಕೋಬಹುದು ಎಲ್ಲರದ್ದು ಹಲ್ಲು ಸೀದಾ ಇದೆ ಅಂತೇಳಿ, ಇಲ್ಲ, ಅವರೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ತಾರೆ ಚಿಕ್ಕ ಏಜ್ ಅಲ್ಲಿ. ಅದಕ್ಕೇನು ಏಜ್ ಗ್ಯಾಪ್ ಇಲ್ಲ ರೀ ಮಾಡ್ಬೇಕಂದ್ರೆ. 7 ವರ್ಷದಿಂದ ನೀವು 70 ವರ್ಷವರೆಗೂ ಯಾವಾಗೂ ಮಾಡಬಹುದು,
0: ಮಾಡಿಸಬಹುದು, ಒಳ್ಳೇದು ಅಂತ.
1: ಬೇಗ ಮಾಡಿಸಿದ್ರೆ ಒಳ್ಳೇದು. ಇಲ್ಲ, ಯಾವಾಗ ಮೂಳೆ ಚೆನ್ನಾಗಿರುತ್ತೆ ಹಿಂದ್ಗಡೆ ಮುಂದ್ಗಡೆ ಹಲ್ಲು ಮುಂದ್ಗಡೆ ಹಲ್ಲು ಸುತ್ತಮುತ್ತ ಯಾವಾಗ ಮೂಳೆ ಚೆನ್ನಾಗಿರುತ್ತೆ ಅಂದ್ರೆ ಏಜ್ ಆದ್ರೂ ಮಾಡಬಹುದು ಟ್ರೀಟ್ಮೆಂಟ್. 70 ವರ್ಷ, 80 ವರ್ಷನೂ ಮಾಡಬಹುದು. ಸುಮಾರು 67 ವರ್ಷದ ಪೇಷಂಟು ಟ್ರೀಟ್ಮೆಂಟ್ ಮಾಡಿದ್ರಿ.
0: ಸರ್, ಈಗ ವ್ಯಕ್ತಿಯ ಸಮಸ್ಯೆ ಆಧಾರದ ಮೇಲೆ ಟ್ರೀಟ್ಮೆಂಟ್ ಪ್ರಾರಂಭ ಆಗ್ತದ ಅಥವಾ ಯಾವ ತರ ಟ್ರೀಟ್ಮೆಂಟ್ ಪ್ರಾರಂಭ ಮಾಡಲಾಗ್ತದೆ ಅಂತ?
1: ಸರ್ ನೋಡ್ರಿ, ಇವಾಗ ಬಹಳಷ್ಟು ಜನರು ಪೇಷಂಟ್ ಬರ್ತಾರೆ, ಒಬ್ರು ಸ್ಮೈಲ್ ಚೆನ್ನಾಗಿರ್ಲಿ ಅಂತ ಬರ್ತಾರೆ, ಒಬ್ರು ನನಗೆ ಮುಖ ಚೆನ್ನಾಗಿಲ್ಲ ಅಂತ ಬರ್ತಾರೆ. ಸೊ ಯಾವಾಗ ನಾವು ಮುಖದಲ್ಲಿ ಪ್ರಾಬ್ಲಮ್ ಇದೆ ಅಂತೇಳಿ ನಾವು ಯಾವಾಗ ಗುರುತುಪಡಿಸಿ ಆರ್ಥೋಡಾಂಟಿಸ್ಟ್ ಆಗಿ ಆ ಸಂಬಂಧ ಅಂತ ನಾವು ಮೇಲಿನ ದವಡೆ ತೆಳಗಿನ ದವಡೆ ಅದ್ರ ಸಂಬಂಧ ಮೂಗು ತುಟಿಗಳು ಪ್ಲಸ್ ಗದ್ದ ಚಿನ್ ಅಂತಾರೆ. ಸೊ ಇದೆಲ್ಲ ಸಮತೋಲನೆ ಮಾಡಿದಾಗ ಒಂದು ಸುಂದರವಾದ ಮುಖ ಕಾಣುತ್ತೆ, ಪ್ಲಸ್ ಸ್ಮೈಲ್
0: ಕಾಣುತ್ತೆ.
1: ಸೊ ಆರ್ಥೋಡಾಂಟಿಸ್ಟ್ ಬೇಸಿಕಲಿ ಸ್ಮೈಲ್ ಅಲ್ಲ, ಮುಖನೂ
0: ಚೆನ್ನಾಗಿ ಕಾಣಬೇಕು,
1: ಹಾರ್ಮೋನಿಯಸ್ ಅಂತೇಳಿ ನಮ್ಮ ಮೊದಲ ಉದ್ದೇಶ.
0: ಸರಿ, ಈಗ ಬ್ರಷ್ ಅಥವಾ ಕ್ಲಿಯರ್ ಅಲೈನರ್ ಅಂತ ನಾವೇನು ಕರಿತೀವಿ, ಇದು ಏನು ಸರ್? ಇದು
1: ಕ್ಲಿಯರ್ ಅಲೈನರ್ ನೋಡ್ರಿ, ಇವತ್ತು ನಾಳೆ ವಾಟ್ಸಪ್ ಅಲ್ಲಿ, ಟ್ವಿಟರ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಅದನ್ನ ತುಂಬಾ ಮಾರ್ಕೆಟಿಂಗ್
0: ಮಾಡ್ತಾ
1: ಇದ್ರೆ. ಸೊ ಅದ್ರದ್ದು ಆದಂತ
0: ಬ್ರಷ್ ಇದೆ, ಹಿಂಗ್ ಮಾಡ್ಬೇಕು, ಹಾಗೆ ಮಾಡ್ಬೇಕು.
1: ಬ್ರಷ್ ಅಲ್ಲಿ ಕ್ಲಿಯರ್ ಅಂದ್ರೆ ಆ ಪ್ಲಾಸ್ಟಿಕ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ,
0: ಇನ್ಸ್ಟ್ರೂಮೆಂಟ್
1: ಅಂದ್ರೆ ಒಂಥರ ಕ್ಯಾಪ್ ಇದ್ದಂಗೆ
0: ಇರುತ್ತೆ,
1: ಅದನ್ನ ಹಾಕೊಂಡಾಗ ನಿಮ್ದು ಹಲ್ಲೆಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಮನೆಗೆ ಬಂದ ಯಾವ ತರ ಇದು ಮಾಡ್ತಾರೆ ಅಂದ್ರೆ ಮಾರ್ಕೆಟಿಂಗ್, ಮನೆಗೆ ಬಂದೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ.

0: ಸಿಟಿಯಲ್ಲಿ.
1: ಬ್ರೇಸ್ ಏನು ಸರ್?
0: ಬ್ರೇಸಸ್ ಅಂದ್ರೆ ಈ ತರ
1: ಕ್ಯಾಪ್,
0: ಕ್ಯಾಪ್ ಕ್ಯಾಪ್ ತರ. ಸೊ ಅದು ರಿಮೂವಬಲ್, ಪೇಷಂಟ್ ಹಾಕ್ಬಹುದು, ಪೇಷಂಟ್ ತೆಗಿಬಹುದು,
1: ತೆಗಿಬಹುದು.
0: ಹಾಕಿ ಕೊಟ್ಬಿಡ್ತಾರೆ, ಹಾಕೊಳ್ಳಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಪ್ಲಸ್ ಎಲ್ಲಾ ಟ್ರೀಟ್ಮೆಂಟ್ ಮಾಡಕ್ ಆಗಲ್ರಿ ಇದರಿಂದ.
1: ಯಾರು ಹಾಕೊಂಡ್ರೆ ಒಳ್ಳೇದು ಸರ್, ಯಾರಿಗೆ ಇದು ಸೂಟೇಬಲ್?
0: ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕ್ಲಿಯರ್ ಅಲನೈಸ್ ಒಂದು ಕಾಸ್ಟ್ಲಿ ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ ಬಂದ್ಬಿಟ್ಟು 2 ಲಕ್ಷದಿಂದ 5 ಲಕ್ಷವರೆಗೂ ಟ್ರೀಟ್ಮೆಂಟ್ ಇರುತ್ತೆ. ಸೊ ಇದಕ್ಕೆ ನೀವು ಎಲ್ಲಾ ಟ್ರೀಟ್ಮೆಂಟ್ಗೆ ಎಲ್ರಿಗೂ ಮಾಡಕ್ ಆಗಲ್ಲ. ಆರ್ಥೋರ್ನೋಟಿಸ್ಟ್ ಮೇನ್ಲಿ ಡಿಸೈಡ್ ಮಾಡ್ತಾರೆ ಯಾವುದು ಮೈಲ್ಡ್ ಟ್ರೀಟ್ಮೆಂಟ್ ಇರುತ್ತೆ ಆ ಟ್ರೀಟ್ಮೆಂಟ್ ಮಾಡಬಹುದು, ಇಲ್ಲ ಸಿವಿಯರ್ ಕ್ರೌಡಿಂಗು ಸರ್ಜರಿಗೆ ಸರ್ಜಿಕಲ್ ಕೇಸ್ ಇರ್ತವೆ. ಸೊ ಆ ಥರ ಕೇಸಸ್ ಎಲ್ಲ ನೀವು ಮಾಡಿಕೊಡೋದು. ಮಾಡಿದ್ರೆ ಅದನ್ನು ಮತ್ತೆ 100% ರಿಲ್ಯಾಪ್ಸ್ ಆಗುತ್ತೆ. 100% ಯಾವ ಡಾಕ್ಟರ್ ಹತ್ರ ಅವ್ರು ಹೋಗಿರ್ತಾರೋ ಮತ್ತೆ ಬೇರೆ ಡಾಕ್ಟರ್ ಹೋಗೋದು ಖಚಿತ.
1: ಖಚಿತ.
0: ಸೊ ಈ ತರ ಪೇಷಂಟ್ಸ್ ನಾವು ಬಹಳಷ್ಟು ನೋಡ್ತಾ ಇದೀವಿ
1: ಸರ್. ತುಂಬಾ ಜನ ಅಲ್ಲೂ ಚೆನ್ನಾಗಿ ಕಾಣಬೇಕು, ಮುಖ ಚೆನ್ನಾಗಿ ಕಾಣಬೇಕು ಅನ್ನೋ ಉದ್ದೇಶದಿಂದ ಎಷ್ಟೇ ಆದ್ರೂ ಖರ್ಚಾಗ್ಲಿ ಅದನ್ನು ಮಾಡ್ಲಿಕ್ಕೆ ಈ ಸೆಲೆಬ್ರಿಟಿಗಳು ತುಂಬಾನೇ ಮುಂದೆ ಬರ್ತಿರ್ತಾರೆ. ಹಾಗಾಗಿ ಎಲ್ಲರಿಗೂ ಇದು ಮಾಡ್ಕೊಳಕ್ಕೆ ಆಗಲ್ಲ.
0: ಕರೆಕ್ಟ್.
1: ಒಂದು ಸಂದರ್ಭದಲ್ಲಿ ಈ ಒಂದು ಟ್ರೀಟ್ಮೆಂಟ್ ಸಿಗ್ಬೇಕಂದ್ರೆ ಏನ್ ಮಾಡಬಹುದು ಅಂತ?
0: ಸೆಲೆಬ್ರಿಟಿ ಅಂದ್ರೆ ಅವ್ರು ನೋಡಕ್ ಚೆನ್ನಾಗಿ ಕಾಣಬೇಕು, ಪ್ಲಸ್ ಅವ್ರಿಗೆ ಮೆಟಲ್ ಬ್ರೇಕ್ಸ್ ಹಾಕ್ಲಕ್ ಆಗಲ್ಲ ನಾವು, ಮೆಟಲ್ ಆಗ್ಲಿ ಬೇರೆದಾಗ್ಲಿ. ಸೊ ಅವ್ರಿಗೆ ಕಾಣದೆ ಹಾಕ್ಬೇಕ್ರಿ. ಒಂದಂದ್ರೆ ಈ ಕ್ಲಿಯರ್ ಅಲೈನರ್ಸ್ ಅಂತ ಹೇಳಿದ್ವಿ, ಒಳ್ಳೆ ಕ್ವಾಲಿಟಿ ಅಲೈನ್ ಇನ್ವಿಸಿಲೈನ್ ಅಂತ ಬರುತ್ತೆ ಅಮೆರಿಕನ್. ಪ್ಲಸ್ ಇಲ್ಲ ಅಂತಂದ್ರೆ ಟೂತ್ ಕಲರ್ಡ್ ಸಿರಾಮಿಕ್ ಬ್ರೇಸಸ್ ಅಂತಾರೆ. ಸೊ ಬ್ರೇಸಸ್ ಯಾವ ತರ ಇರ್ತಂದ್ರೆ ನಿಮ್ ಹಲ್ನಾಗ ಹಾಕಿದ್ರೆ ಗೊತ್ತಾಗಲ್ಲ ಸರ್. ಆ ತರ ಸಿರಾಮಿಕ್ ಹಾಕ್ಬೋದು, ಸಿರಾಮಿಕ್ ಬ್ರೇಸಸ್. ಇನ್ನೊಂದಂದ್ರೆ ಲಿಂಗುಲ್ ಆರ್ಥೋಡಾಂಟಿಕ್ಸ್ ಅಂತಾರೆ, ಹಲ್ ಹಿಂಭಾಗದಲ್ಲಿ ಹಾಕ್ತಾರೆ, ಹಾಕಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಅದನ್ನು ಬಹಳ ಕಾಸ್ಟ್ಲಿ ಟ್ರೀಟ್ಮೆಂಟ್ ಸರ್. ಆ ತರ ರೀತಿ ಆ ರೀತಿ ಟ್ರೀಟ್ಮೆಂಟ್ ಕಾಸ್ಟ್ಲಿ ಟ್ರೀಟ್ಮೆಂಟ್ ಸೆಲೆಬ್ರಿಟೀಸ್ಗೆ ನಾವು ಅವಕಾಶ ಕೊಡಬಹುದು. ಬಟ್ ಈ ಟ್ರೀಟ್ಮೆಂಟ್ ಎಲ್ಲ ನಾವು ಎಲ್ರಿಗೂ
1: ಹೇಳಕ್ಕಾಗಲ್ಲ. ಒಂದ್ ವೇಳೆ ಮಾಡ್ಕೋಬೇಕಂತ ಆಸಕ್ತಿ ಇದ್ರೆ ಅದಕ್ಕೇನಾದ್ರೂ ಕಡಿಮೆ ಖರ್ಚಲ್ಲಿ ಮಾಡ್ತಕ್ಕಂತ ವ್ಯವಸ್ಥೆ ಏನಾದ್ರೂ ಇದೇನಾ? ಈಗ ತುಂಬಾ ಕಾಸ್ಟ್ಲಿ ಆಗ್ತಕ್ಕಂತ ಒಂದು ಇನ್ಸ್ಟ್ರೂಮೆಂಟ್ ಹಾಕೊಳ್ಳೋದು, ಅದಕ್ಕಿಂತ ಕಡಿಮೆ ಒಂದು ಖರ್ಚಲ್ಲಿ ಈ ಒಂದು ಟ್ರೀಟ್ಮೆಂಟ್ ಸಿಗ್ತದೆ ಅನ್ನುವಂತ ಒಂದು ಇದ್ರೆ
0: ಸರ್? ಈಗ ನೋಡಿ ಸರ್, ಕ್ಲಿಯರ್ ಅಲೈನರ್ ಸರ್, ಕಾಸ್ಟ್ಲಿ ಟ್ರೀಟ್ಮೆಂಟ್. ಅದು ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ರೆ ಅಮೆರಿಕನ್ ಕಂಪನಿದು. ಇಲ್ಲ ನೆಕ್ಸ್ಟ್ ನಿಂದು ಸಿರಾಮಿಕ್ ಆರ್ಥೋಡಾಂಟಿಕ್ಸ್ ಅಂತಾರೆ, ಹಲ್ ಕಲರ್. ಅದರೊಳಗೆ ಮೊನೋಲಿಥಿಕ್ ಅಂತಾರೆ, ಪಾಲಿ ಇದಂತಾರೆ. ಸೊ ಅದರೊಳಗೆ ನಿಮ್ದು ಸ್ವಲ್ಪ ರೇಟ್ಸ್ ಕಡಿಮೆ
1: ಇದೆ,
0: 80,000 1 ಲಕ್ಷ, ಅದನ್ನು ಮಾಡಿಸ್ಕೋಬಹುದು ಸಾಮಾನ್ಯ ಜನ. ಇದು ಲಿಂಗುಲ್ ಆರ್ಥೋಡಾಂಟಿಕ್ಸ್ ಅಂತಾರೆ, ಮತ್ತೆ ಅದನ್ನು ಬಹಳ ಕಾಸ್ಟ್ಲಿ ಟ್ರೀಟ್ಮೆಂಟ್ ಇದೆ. ನೀವು ಸಿರಾಮಿಕ್ ಟ್ರೀಟ್ಮೆಂಟ್ಗೆ ಹೋಗ್ಬೋದು ಸರ್.
1: ಈಗ ನಮ್ಮ ಹಲ್ಲುಗಳ ಸಮಸ್ಯೆಗೆ ಯಾವ ಟ್ರೀಟ್ಮೆಂಟ್ ಚಿಕಿತ್ಸೆ ಸೂಕ್ತ ಅಂತ ಹೇಳ್ತೀರಿ ಸರ್?
0: ಸರ್, ಪೇಷಂಟ್ ಬಂದಾಗ ನಾವು ನೋಡ್ಬೋದು, ನೋಡಿದಾಗ ಗ್ಯಾಪ್ ಇರ್ಬೋದು, ಇಲ್ಲ ಹಲ್ಲು ಒತ್ತುತ್ತಾಗಿ ಬಂದಿರ್ಬೋದು, ಇಲ್ಲ ಹಲ್ಲು ಹಿಂದೆ ಮುಂದೆ ಬಂದಿರ್ಬೋದು ನೋಡಿ. ಟ್ರೀಟ್ಮೆಂಟಲ್ಲಿ ಆರ್ಥೋಡಾಂಟಿಸ್ಟೇ ಹೇಳ್ತಾರೆ ಯಾರ ಟ್ರೀಟ್ಮೆಂಟ್ ಮಾಡ್ಬೋದು. ಈ ಬೆಳವಣಿಗೆ ಮಾಡುವಾಗ ಪೇಷಂಟ್ಸ್ 2 ಟ್ರೀಟ್ಮೆಂಟ್ ಆಗುತ್ತಾರೆ. ಇವಾಗ ಒಂದು 2 ಪೇಷಂಟ್ ಮಾಡ್ತಾ ಇದ್ದೀನಿ. ಒಂದು ಎಕ್ಸ್ಪ್ಯಾನ್ಷನ್ ಟ್ರೀಟ್ಮೆಂಟ್, ಎಕ್ಸ್ಪ್ಯಾನ್ಷನ್ ಅಂದಾಗ ಮೇಲೆದ್ದವಡೆ ಎಕ್ಸ್ಪ್ಯಾಂಡ್ ಮಾಡೋದು, ಎಕ್ಸ್ಪ್ಯಾಂಡ್ ಆದ್ಮೇಲೆ ಮತ್ತೆ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಮಾಡೋದು, ಕ್ಲಿಪ್ ಟ್ರೀಟ್ಮೆಂಟ್. ಸೊ ಆ ತರ ಒಂದು ವ್ಯವಸ್ಥೆನೂ ಇದೆ. ನಾನಾ ತರದ ಟ್ರೀಟ್ಮೆಂಟ್ ಪ್ಲಾನ್ ಆರ್ಥೋಡಾಂಟಿಕ್ಸ್ ಅಲ್ಲಿ ಇದೆ. ಜಸ್ಟ್ ನಾನು ಹೇಳೋದೇನಂದ್ರೆ, ಫಸ್ಟ್ ಪೇಷಂಟ್ ಆರ್ಥೋಡಾಂಟಿಕ್ ಸ್ಕ್ರೀನಿಂಗ್ ಮಾಡಿಸ್ಬೇಕು ಡಾಕ್ಟರ್ ಹತ್ರ, ಯಾವ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಎಷ್ಟು ಇದು ಖರ್ಚಿಂದ
1: ನೋಡ್ಕೊಂಡು
0: ಮಾಡ್ಬೋದು.
1: ಸರಿ, ಸಾಮಾನ್ಯವಾಗಿ ಜನ ಈ ಟ್ರೀಟ್ಮೆಂಟ್ ತಗೋವಂತ ಸಂದರ್ಭದಲ್ಲಿ ಏನು ಗಮನಿಸಬೇಕು, ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೋಬೇಕಂತ ಅನಿಸುತ್ತೆ ಸರ್?
0: ಸೊ ಅವರು ತಪ್ಪದೇ ಫಾಲೋ ಅಪ್ ಟ್ರೀಟ್ಮೆಂಟ್ ಬರ್ಬೇಕು. ಒಂದ್ಸಲ ಸ್ಟಾರ್ಟ್ ಆದ್ರೆ 1-1.5 ವರ್ಷ ಆಗುತ್ತೆ ಟ್ರೀಟ್ಮೆಂಟ್. ಫಾಲೋ ಅಪ್ ಮಾಡ್ಕೋಬೇಕು, ಬಾಯನ್ನು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು, ಅದು ಬಹಳ ಮುಖ್ಯ. ಹೌದು, ಇಲ್ಲಾಂತಂದ್ರೆ ಹಲ್ಲಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು, ಮಸಲಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು, ಹಲ್ಲು ಹುಳ ಆಗ್ಬೋದು ರೀ. ಸೊ ಆ ತರ ಪ್ರಾಬ್ಲಮ್ಸ್ ಆಗ್ಬೋದು ರೀ. ಆ ಗಟ್ಟಿಯಾದ ಪದಾರ್ಥವನ್ನು ತಿನ್ಕೊಡುದು, ಸ್ವಲ್ಪ ಎಲ್ಲ ಪತ್ತೆ ಇರುತ್ತೆ. ಸೊ ಆರಂಭದಲ್ಲೇ ಅವರು ಇಂಟ್ರೆಸ್ಟೆಡ್ ಇರ್ಬೇಕು. ಸೊ ಅವ್ರು ಇಂಟ್ರೆಸ್ಟ್ ಇಲ್ಲ ಅಂತಂದು ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಕ್ ಆಗಲ್ಲ. ವೈದ್ಯರು ಒಂದ್ ಸ್ವಲ್ಪ ಎಲಾಸ್ಟಿಕ್ಸ್ ಕೊಡ್ತಾರೆ, ಸ್ವಲ್ಪ ಎಲಾಸ್ಟಿಕ್ಸ್ ಅಂತಂದಾಗ ರಬ್ಬರ್ ಇರ್ತದೆ ಸರ್, ಅದು ಹಾಕೋಬೇಕು. ಏನೇನು ಟ್ರೀಟ್ಮೆಂಟ್ ಆರ್ಥೋಡಾಂಟಿಸ್ಟ್ ಹೇಳ್ತಾರೆ, ಸೊ ಅವೆಲ್ಲ ಮಾಡಿದಾಗ ಫಾಲೋಅಪ್ ಕೊಟ್ಟಾಗೆ ಮಂತ್ಲಿ ಒನ್ಸ್ ಬರಬೇಕು ಅವರು. ಯಾಕೆ ಮಂತ್ಲಿ ಒನ್ಸ್ ಅಂದ್ರೆ ಹಲ್ ಮೂವ್ ಆಗಕ್ಕೆ 1 mm ಮೂವ್ ಆಗಕ್ಕೆ 1 month ತಗೊಳುತ್ತೆ. ಸೊ 1 month ಆದ್ಮೇಲೆ ಬರಬೇಕು. 1 ಇಯರ್ ಅಲ್ಲಿ 12 ಸಿಟ್ಟಿಂಗ್ಸ್ ಇರ್ತದೆ ಸರ್. ಅವರು 3 ತಿಂಗಳಿಗೆ 1-4 ತಿಂಗಳಿಗೆ ಬಂದು 1 ವರ್ಷದಲ್ಲಿ ಟ್ರೀಟ್ಮೆಂಟ್ ಆಗಿಲ್ಲ ಸರ್ ಅಂತ ಕೇಳಕ್ ಆಗಲ್ಲ.
1: ಸಲಹೆ ಕೊಟ್ಟಿರ್ತಾರೆ ಅದ್ರ
0: ಪ್ರಕಾರ ಮಾಡ್ಲೇಬೇಕು.
1: ಸರ್, ಈಗ ಬ್ರೇಸ್ ಹಲ್ಲುಗಳು ನೇರ ಮಾಡಬಹುದು, ಆದ್ರೆ ಹಲ್ಲು ಸ್ವಚ್ಛಗೊಳಿಸೋದು ನಮ್ಮ ಜವಾಬ್ದಾರಿ ಅನ್ನುವಂಥದ್ದು ಏನ್ ಸರ್ ಇದು?
0: ಸೊ ಈಗ ನೋಡ್ರಿ, ಆಸ್ ಎ ಆರ್ಥೋಡಾಂಟಿಸ್ಟ್ ನಾವು ಹಲ್ಲೆಲ್ಲ ಸ್ಟ್ರೇಟ್ ಮಾಡಿ ಎಲ್ಲ ನೀಟಾಗಿ ಸುಂದರವಾಗಿ ಮಾಡ್ಕೊಡ್ಬೋದು. ಬಟ್ ಹಲ್ ಕ್ಲೀನ್ ಮಾಡಕ್ ಆಗಲ್ಲ. ಸೊ ಹಲ್ ಕ್ಲೀನ್ ಮಾಡಿ ನೀವೆಲ್ಲ ಸ್ವಚ್ಛತೆ ಕಾಪಾಡೋದು ನಿಮ್ ಕೆಲಸ. ಸೊ ಹಾಗಾಗಿ ಹಲ್ ಸ್ಟ್ರೇಟ್ ಆದ್ರೂ ಸ್ವಚ್ಛತೆ ಕಾಪಾಡೋದು ತಮ್ಮ ಕೆಲಸ.
1: ಬ್ರೇಸ್ ನಂತರ ಏನ್ ಮಾಡ್ಬೇಕು?
0: ಸೊ ಈಗ ಬ್ರೇಸ್ ನೋಡ್ರಿ, ಯೂಶಲಿ 1-1.5 ಇಯರ್ ಟ್ರೀಟ್ಮೆಂಟ್ ಇದು. ಈ ಟ್ರೀಟ್ಮೆಂಟ್ ನಂತರ ಫಾಲೋಅಪ್ ಟ್ರೀಟ್ಮೆಂಟ್ ಇರುತ್ತೆ. ಫಾಲೋಅಪ್ ಅಂತಂದ್ರೆ ರಿಟೆನ್ಷನ್ ಅಂತಾರೆ. ಅದಕ್ಕೆ ರಿಟೆನ್ಷನ್ ಅಂದ್ರೆ ಹಲ್ಲುಗಳನ್ನು ಸರಿಯಾಗಿ ಸ್ಥಾನಕ್ಕೆ ಬಂದಂತ ಒಂದು ಹಂತ, ಇನ್ನೊಂದು ಹಂತ ಆ ಸ್ಥಾನದಲ್ಲಿ ಕಾಪಾಡುವುದೇ ಇನ್ನೊಂದು ಹಂತ. ಸೊ ಅದಕ್ಕೆ ನಾವು ರಿಟೆನ್ಷನ್ ಅಂತೀವಿ ಈ ಪೀರಿಯಡ್ ಗೆ. ಸೊ ಅದಕ್ಕೆ ಪೀರಿಯಡ್ ಅಲ್ಲಿ ರಿಟೈನರ್ಸ್ ಅಂತ ಕೊಡ್ತೀರಿ. ರಿಮೂವಲ್ ರಿಟರ್ನ್ ಆಗ್ಬೋದು, ಫಿಕ್ಸ್ಡ್ ಆಗ್ಬೋದು, ಸೆಮಿ ಫಿಕ್ಸ್ ರಿಟರ್ನರ್ ಆಗ್ಬೋದು. ಆ ರಿಟರ್ನರ್ಸ್ ಅವಾಗ ಪೇಷಂಟ್ ಹಾಕಿದಾಗ ಸೊ ಅದು ಸಮತೋಲನೆ ಆಗುತ್ತೆ ಸರ್, ನಾವು ಮಾಡಿರೋದು ಮತ್ತು ಮುಂದೆ ಲೈಫಲ್ಲಿ ಏನು ಪ್ರಾಬ್ಲಮ್ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು. ಇಲ್ಲಾಂದ್ರೆ ಆರ್ಥೋರೋಂಟಿಸ್ಟ್ ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಒಂದು ವರ್ಷದ ತನಕ ಮೂವ್ಮೆಂಟ್ ಆಗಿರುತ್ತೆ ಟೀತ್, ಸೊ ಮತ್ತೆ ಹಿಂದೆ ಬರೋ ಚಾನ್ಸಸ್ ಇರುತ್ತೆ ಸ್ವಲ್ಪ.
1: ಈಗ ಆರ್ಥೋರೋಂಟಿಸ್ಟ್ ಈ ವಿಷಯದಲ್ಲಿ ಗಮನಿಸಬೇಕಾದಂತ ಅಂಶಗಳು ಯಾವ ಸರ್?
0: ಸರ್ ಒಂದು ನೋಡ್ರಿ, ಆರ್ಥೋರೋಂಟಿಸ್ಟ್ ಚಿಕಿತ್ಸೆಯಲ್ಲಿ ಸೌಂದರ್ಯವೇ ಇಲ್ಲ ಅಂತೇಳಿ ಅನ್ಕೊಳಕಾಗಲ್ಲ. ಮಕ್ಕಳಿಗೆ ಸಮಸ್ಯೆ ತಪಾಸಣೆ ಮಾಡಿಸ್ಕೋಬೇಕು. ಮತ್ತೆ ವಯಸ್ಸು ಇದೆ ಅಂತೇಳಿ, ವಯಸ್ಸು ಮುಗಿದೋಗಿದೆ ಅಂತ ಟ್ರೀಟ್ಮೆಂಟ್ ಅಲ್ಲ, 7-20 ವರ್ಷವರೆಗೂ ಟ್ರೀಟ್ಮೆಂಟ್ ಮಾಡ್ಕೊಂಡ್ಕೋಬಹುದು. ಬ್ರೇಸಸ್ ಅಥವಾ ಅಲೈನರ್ಸ್ ಟ್ರೀಟ್ಮೆಂಟ್ ಯಾವ್ದು ಮಾಡ್ಕೋಬೇಕು ಅಂತೇಳಿ ಆರ್ಥೋರೋಂಟಿಸ್ಟ್ ಹೇಳೋದು. ಪ್ಲಸ್ ಓರಲ್ ಹೈಜಿನ್ ಅಂಡ್ ರಿಟೆನ್ಷನ್, ನಾ ಹೇಳಿದ್ರೆ ಸರ್ ಹಲ್ಲೆಲ್ಲ ಹಲ್ ಬಾಯ ಸ್ವಚ್ಛತೆ ಕಾಪಾಡೋದು, ಪ್ಲಸ್ ರಿಟೆನ್ಷನ್ ಅಂಡ್ ರಿಟೈನರ್, ಅದನ್ನು ಬಹಳ ಮುಖ್ಯವಾದ ಸಬ್ಜೆಕ್ಟ್.
1: ಸರ್ ಈಗ ಈ ಯಾವುದೇ ಹಲ್ಲುಗಳಾಗಿರ್ಬೋದು, ಯಾವುದೇ ಕಾಯಿಲೆ ಆಗಿರ್ಬೋದು, ಏನೇ ಆಗಿರ್ಬೋದು, ಮನುಷ್ಯನ ಒಂದು ಜೆನೆಟಿಕ್ ಅಂತ ನಾವು ಕರಿತೀವಿ. ಜೆನೆಟಿಕ್ನಿಂದ ಕೆಲವೊಂದು ಅಂಶಗಳು ಒಬ್ಬರಿಂದ ತಂದೆ ತಾಯಿಗಳಿಂದ ಬಂದಿರ್ಬೋದು, ಅಜ್ಜ ಅಜ್ಜಂದ್ರಿಂದ ಮಕ್ಕಳಿಗೆ ಬಂದಿರ್ಬೋದು, ಇವೆಲ್ಲವೂ ಆಗ್ತಿರ್ತವೆ. ಈ ಹಲ್ಲುಗಳು ವಿಕಾರವಾಗಿ ಬರ್ತಕ್ಕಂಥ ಈ ಚಿಕ್ಕ ಮಕ್ಕಳಿಗೆ ವಿಕಾರವಾಗಿ ಬಂದಿರ್ತವೆ, ಹೆಂಗೆಂಗೋ ಬಂದಿರ್ತವೆ, ಇದು ಕೂಡ ಏನು ಜೆನೆಟಿಕ್ ಒಂದು ರೀಸನ್ ಇರ್ತದ ಅಥವಾ ಯಾವುದು ಇಲ್ವಾ ಅಂತ?
0: ನಾವು ಡಾಕ್ಟರ್ ಆರ್ಥೋರೋಂಟಿಸ್ಟ್ ನೋಡೋದು ಏನಂದ್ರೆ, ಫಸ್ಟ್ ಪೇರೆಂಟ್ಸ್ ನೋಡೋದು, ಪೇರೆಂಟ್ಸ್ ಹೇಗಿದ್ದಾರೆ ಚಿಕ್ಕ ವಯಸ್ಸಲ್ಲಿ, ಫಾದರ್ ಮದರ್ ಹೇಗಿದ್ದಾರೆ. ಸೊ ಆಲ್ಮೋಸ್ಟ್ 70-80% ಅವ್ರ ಇನ್ಹೆರಿಟೆನ್ಸ್, ನೀವು ಹೆರಿಟಬಿಲಿಟಿ, ಹೆರಿಡಿಟ್ರಿ ಜೀನ್ಸ್ ಅಂತ ಹೇಳಿದ್ರಲ್ಲ, ಸೊ ಅದರಿಂದ ಪೇರೆಂಟ್ಸಿಂದ ಬರೋದು, ತಾಯಿಂದ ಬಂದಿರೋದು, ತಂದೆಯಿಂದ ಬಂದಿರೋದು. ಸೊ ಅದನ್ನ ನೋಡ್ಬಿಟ್ಟು ನಾವು ಹೇಳ್ಬೋದು ಇವರಿಂದ ಇವ್ರ ಥರನೇ ಹಲ್ಲು ಆಗ್ಬೋದು ಅಂತ. ಸೊ ಅದೊಂದು ರೀತಿ. ಇನ್ನೊಂದು ರೀತಿ ಏನಂದ್ರೆ, ತಂದೆ ತಾಯಿ ಚೆನ್ನಾಗಿರ್ತಾರೆ, ಮಕ್ಕಳದು ಐ ಮೀನ್ ಹಲ್ಲು ಡಿಫ್ರೆಂಟ್ ಆಗಿರುತ್ತೆ. ಸೊ ಅವಾಗ ಅವ್ರ ಪೇರೆಂಟ್ಸ್ ಗ್ರ್ಯಾಂಡ್ ಪೇರೆಂಟ್ಸಿಂದ ಬಂದಿರೋದು, ತಾತ ಅಂತ ಬಂದಿರೋದು, ಸ್ವಲ್ಪ ಮುತ್ತಾತಿಂದ ಬಂದಿರೋದು. ಅವ್ರು ಹೇಳ್ತಾರೆ ಸರ್ ನಮ್ಮ ತಂದೆ ತಾಯಿ ಎಲ್ಲ ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ, ಮಗ ಹೆಂಗೆ, ನಿಮ್ಮ ಮುತ್ತಾತನ ಇದು ಬಂದಿರ್ಬೋದು. ಸೊ ಇಲ್ಲಾಂದ್ರೆ ಜೀನ್ ಮುಟೇಷನ್ ಅಂತಾರೆ ಸರ್. ಇವತ್ತು ನಾಳೆ ಹುಡುಗರು ಊಟ ಎಲ್ಲ ಮಾಡೋದು ಬಹಳ ಸಾಫ್ಟ್ ಡೈಟ್. ಸೊ ಅದರಿಂದ ಎಲ್ಲ ಜೀನ್ಸ್ ಏನಾಗ್ತಾವ ಅಂದ್ರೆ, ತಂದೆ ತಾಯಿ ಇರೋತರ ಜೀನ್ಸ್, ಯಾವ ತರ ಹಲ್ಲು ಚೆನ್ನಾಗಿರ್ಬೇಕು, ದೌಡೆ ಚೆನ್ನಾಗಿರ್ಬೇಕು, ಎಲ್ಲ ಚೆನ್ನಾಗಿರೋದಲ್ಲ, ಅದನ್ನ ಮುಟೇಷನ್ ಆಗುತ್ತೆ ಸರ್. ಯಾವಾಗ ನೀವು ಎಲ್ಲ ಸಾಫ್ಟ್ ಡೈಟ್ ತಿಂದಾಗ ಅದನ್ನ ಮುಟೇಷನ್ ಆದಾಗ ಜೀನ್ಸ್ ಎಲ್ಲ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಹೇಳಕ್ ಆಗಲ್ಲ ಯಾವ ತರ ಹಲ್ಲು ಬರುತ್ತೆ ಮಕ್ಕಳಿಗೆ ಅಂತೇಳಿ, ಬಟ್ ಯಾವಾಗ ಪೀರಿಯಾಡಿಕ್ ಅವರು ಸ್ಕ್ರೀನಿಂಗ್ ಮಾಡಿಸಿದಾಗ ನಾವು ಹೇಳ್ಬೋದು ನಿಮ್ ಮಗ ಎಲ್ಲಿ ದೌಡೆಯಲ್ಲಿ ಪ್ರಾಬ್ಲಮ್ ಇದೇನೋ, ಏನೋ ಹಲ್ಲಲ್ಲಿ ಪ್ರಾಬ್ಲಮ್ ಇದೆ, ಆಗ್ಬೋದಾ ಏನು ಇಲ್ಲ ಅಂತೇಳಿ ಸ್ಕ್ರೀನಿಂಗ್ ಮಾಡಿದಾಗ ನಾವು ಹೇಳ್ಬೋದು. ಸೊ ಜೀನ್ ಮ್ಯುಟೇಷನ್ ಅಂತ ಹೇಳಿ ಅದನ್ನು ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ. ಸೊ ಅದರೊಳಗೆ ಬಹಳಷ್ಟು ಚೇಂಜ್ ಆಗ್ತದೆ ಇವತ್ ನಾಳೆ. ಸೊ ಹಲ್ಲಿರೋದು ಎಲ್ರಿಗೆ ಹಲ್ಲ ಅಂದ್ರೆ 32 ಹಲ್ಲು ಸರ್ ಇವತ್ತು. ಸೊ ಇವತ್ ನೀವು ಎಕ್ಸ್ರೇ ತೆಗೆದಾಗ ಅದ್ರೊಳಗೆ 28 ಹಲ್ಲು ಇರೋದು ಇವತ್ತು ನಾಳೆ, 28-29.
1: ಅಷ್ಟು ಅಷ್ಟೇ ಇರುತ್ತೆ ಸರ್, ಅದು ಏನು ದೇವ್ರು ಕೊಟ್ಟ ವರಾನ ಅಥವಾ ಎಲ್ಲರಿಗೂ ಮನುಷ್ಯನ ಅಂದಮೇಲೆ ಇಷ್ಟೇ ಹಲ್ಲುಗಳು ಇರಬೇಕಂತ ಫಿಕ್ಸ್ ಅನ್ನುವಂಥದ್ದು ಇದೇನಾ ಅಥವಾ ಹೆಚ್ಚು ಕಮ್ಮಿ ಇರುತ್ತೆ ಸರ್ ಕೆಲವರಿಗೆ ಅಂತ?
0: ಜೀನ್ ಮ್ಯುಟೇಷನ್ 32 ಪರ್ಮನೆಂಟ್, 20 ಚಿಕ್ಕ ವಯಸ್ಸಲ್ಲಿ ಬಂದಿರೋದು, 20 ಬಿದ್ದಮೇಲೆ 32. ಆ 32 ಹಲ್ಲಲ್ಲಿ ಇವತ್ತು ನಾಳೆ 4 ಹಲ್ಲು ಬರಲ್ಲ ಜಾಸ್ತಿ.
1: ಓಕೆ,
0: ನಾವು ನೋಡೋಕೆ ಹೋಗಲ್ಲ, ಯಾಕಂದ್ರೆ ಅವಾಗ ನೀವು ಎಲ್ಲ ಗಟ್ಟಿ ರೊಟ್ಟಿ ಕಟ್ಟಿ ರೊಟ್ಟಿ ಎಲ್ಲ ಗಟ್ಟಿ ಪದಾರ್ಥ ತಿಂತ ಇದ್ರು ಮೊದಲು. ಇವಾಗೆಲ್ಲ ಸಾಫ್ಟ್ ಡೈಟ್ ಇಂದ ಆ ಜೀನ್ ಮ್ಯುಟೇಷನ್ ಆಗ್ತಾ ಇದೆ. ಜೀನ್ ಮ್ಯುಟೇಷನ್ ಆಗಿ ಅದು ಹಲ್ಲು ಲಾಸ್ಟ್ ಹಲ್ಲೆಲ್ಲ ಹೋಗ್ತಾ ಇದೆ ಸರ್. ಬಹಳಷ್ಟು ಜನರಿಗೆ ನಾನು ಸುಮಾರು 25 ವರ್ಷದಿಂದ ನೋಡ್ತಾ ಇದ್ದೀನಿ, ಬಹಳಷ್ಟು ಜನರಿಗೆ ಮಿಸ್ಸಿಂಗ್ ಆಗ್ತಾ ಇದೆ ಲಾಸ್ಟ್ 5-10 ಇಯರ್ಸ್ ಇಂದ.
1: ಈಗ ಕೊನೆಯದಾಗಿ ನಮ್ಮ ಸಾರ್ವಜನಿಕರಿಗೆ ಈಗ ಆರ್ಥೋಡಾಂಟಿಕ್ಸ್ ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ?
0: ಸರಿಯಾದ ಸಮಯದಲ್ಲಿ ತಜ್ಞರನ್ನು ಬಂದು ಸಲಹೆಯನ್ನು ತಗೋಬೇಕು. ಆರೋಗ್ಯಕರ ಸೌಂದರ್ಯವನ್ನು ಕೊಡ್ತೀವಿ, ಅದನ್ನು ಜೀವನ ಪೂರ್ತಿ ಕಾಪಾಡಲು ಬೇಕಾದಂತ ಆರೋಗ್ಯ ಒಂದು ಭಾಗ್ಯ. ಸೊ ಹಂಗಾಗಿ ಸೊ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಅವಾಗ ಅವಾಗ ಏನಾದರೂ ಪ್ರಾಬ್ಲಮ್ ಆದಾಗ ನೀವು ಬಂದು ಡಾಕ್ಟರನ್ನು ಕಾಣಬೇಕು. ಸೊ ಯೂಶಲಿ 99% ಆಗಲ್ಲ, 1% ಚಾನ್ಸಸ್ ಸಾಧ್ಯ ಇದೆ. ಸೊ ಆತ್ಮವಿಶ್ವಾಸನೂ ಚೆನ್ನಾಗಾಗುತ್ತೆ, ಸೌಂದರ್ಯನೂ ಚೆನ್ನಾಗಿರುತ್ತೆ, ಸ್ಮೈಲ್ ಚೆನ್ನಾಗಾಗುತ್ತೆ, ಪ್ಲಸ್ ಮೂಗು ತುಟಿ ಮತ್ತು ಗದ್ದವನ್ನು ಎಲ್ಲ ಬ್ಯಾಲೆನ್ಸ್ ಮಾಡಿದಾಗ ಒಂದು ಸುಂದರವಾದ ರೂಪವನ್ನು ಆರ್ಥೋರೋಂಟಿಸ್ಟ್ ಕೊಡೋದು ಆಸೆ ಪಡ್ತಾರೆ. ಸೊ ಬೇಸಿಕಲಿ ನಾವು ಯಾವುದೇ ಪೇಷಂಟ್ ಒಳಗಡೆ ಬಂದಾಗ ಎಲ್ಲ ಡಾಕ್ಟರ್ಸ್ ಹಲ್ಲು ನೋಡ್ಬೋದು, ಬಟ್ ನಾವು ಎಲ್ಲ ಮುಖ ನೋಡ್ತೀವಿ, ಮೂಗು ಹೆಂಗಿದೆ, ಇವ್ರದ್ದು ಮೇಲೆ ಹಲ್ಲು ಹೆಂಗಿದೆ, ಕೆಳಗೆ ಹಲ್ಲು ಹೆಂಗಿದೆ, ಯಾವ ತರ ನಾನು ಮಾಡಿದಾಗ ಇವ್ರ ಹಲ್ಲು ಚೆನ್ನಾಗಿರುತ್ತೆ. ಇದೊಂದು ಗೋಲ್ಡನ್ ಪ್ರೊಫೆಷನ್ ಅಂತ ನೀವು ನೋಡಿದ್ರೆ 1.1.618 ಈಗ ತಾಜ್ಮಹಲ್ ನೋಡಿದಿರಾ? ತಾಜ್ಮಹಲ್ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ, ನಿಮಗೂ ಚೆನ್ನಾಗಿ ಕಾಣಿಸುತ್ತೆ, ನಮಗೂ ಚೆನ್ನಾಗಿ ಕಾಣಿಸುತ್ತೆ, ಮೂರನೇದವ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಅದು ಗೋಲ್ಡನ್ ಪ್ರೊಫೆಷನ್ ಅಲ್ಲಿ ಇದೆ. ಆ ಪ್ರೊಫೆಷನ್ ಅಲ್ಲಿ ನಾವು ಹಲ್ಲು ಪ್ಲಸ್ ಮಖ ಯಾವಾಗ ನಾವು ಆ ಪ್ರೊಫೆಷನ್ ಅಲ್ಲಿ ಇಟ್ಟಾಗ ತುಂಬಾ ಸುಂದರವಾಗಿ ಕಾಣ್ತಾರೆ. ಸೊ ನಾವು ಯಾರೇ ಬಂದ್ರು ನಾವು ಅವ್ರಿಗೆ ಸೆಲೆಬ್ರಿಟಿ ಮಾಡ್ಬೇಕಂತೇಳಿ ಆರ್ಥೋರೋಂಟಿಸ್ಟ್ ಏಮ್ ಅಂಡ್ ಆಬ್ಜೆಕ್ಟಿವ್.
1: ನಿಜವಾಗ್ಲೂ ಈಗ ಹಲ್ಲುಗಳು ಕೆಲವರಿಗೆ ಉಬ್ಬಿರ್ತವೆ, ಕೆಲವರಿಗೆ ಹೆಂಗೆಂಗೋ ಹೋಗಿರ್ತವೆ, ಹಂಗ ಹೋದಾಗ ಮುಖದ ಸೌಂದರ್ಯ ಏನು ಹಾಳಾಗಿ ಹೋಗಿರ್ತದೆ. ಆಮೇಲೆ ನೀವು ಹೇಳ್ದಂಗೆ ಮುಖ ಅಷ್ಟೇ ಅಲ್ಲ, ನಮ್ಮ ಮೂಗು, ನಮ್ಮ ದವಡೆ, ನಮ್ಮ ಬಾಯಿ ಇವೆಲ್ಲವೂ ಕೂಡ ಸ್ವಲ್ಪ ಬೇರೆ ಬೇರೆ ರೀತಿಯ ಒಂದು ಆಕಾರಕ್ಕೆ ಒಳಗಾಗಿರ್ತವೆ. ಆದ್ರೆ ಹಲ್ಲುಗಳು ಕರೆಕ್ಟ್ ಎಲ್ಲಿರಬೇಕು ಆ ಒಂದು ಸ್ಥಾನದಲ್ಲಿ ನೇರವಾಗಿ ಕರೆಕ್ಟ್ ಆಗಿದ್ರೆ ಮುಖವ ಸೌಂದರ್ಯ ಕೂಡ ಚೆನ್ನಾಗಿ ಕಾಣಿಸ್ತದೆ ಅನ್ನುವಂಥದ್ದು ಒಂದು ತಮ್ಮ ಒಂದು ವೈದ್ಯರ ಅಭಿಮತ. ಆ ಒಂದು ಇಲ್ಲಿ ಎಲ್ಲ ಸೈಂಟಿಫಿಕ್ ಆಗಿ ಹಲ್ಲುಗಳನ್ನು ಸರಿಯಾದ ರೀತಿಯಲ್ಲಿ ಎಲ್ಲಿ ಇರಬೇಕು ಹಾಗೆಯೇ ಇಟ್ಟರೆ ಮಾತ್ರ ಸೌಂದರ್ಯ ಮುಖ ನೋಡಲಿಕ್ಕೆ ಚೆಂದ ಕಾಣಿಸ್ತದೆ ಅನ್ನುವಂಥದ್ದು ಈಗ ಆಧುನಿಕ ವೈದ್ಯ ವಿಜ್ಞಾನ ತುಂಬಾ ಮುಂದುವರೆದ.

0: ಜೊತೆಗೆ ಸೌಂದರ್ಯದ ಬಗ್ಗೆ, ಹಲ್ಲುಗಳ ಸೌಂದರ್ಯದ ಬಗ್ಗೆ ಕೂಡ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಟ್ಟರೆ. ಹೀಗಾಗಿ ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸರ್.
2: ಇದುವರೆಗೂ ಆರ್ಥೋಡೆಂಟಿಸ್ಟ್ ಚಿಕಿತ್ಸೆ ಮತ್ತು ಉಪಯೋಗಗಳು ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ರಾಕೇಶ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಇದುವರೆಗೂ ಕಾರ್ಯಕ್ರಮ ಆರೋಗ್ಯ ಭಾಗ್ಯ ಕೇಳಿದ್ರಿ. ಪ್ರಸ್ತುತಿ ವೆಂಕಟೇಶ್ ಬೇವಿನ ಬೆಂಚಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಒಂದು ಭಾವಗೀತೆ, ರಚನೆ ದ ರ ಬೇಂದ್ರೆಯವರದು, ಹಾಡಿದ್ದಾರೆ ಸಂಗೀತ ಕಟ್ಟಿ.

0: ಇದುವರೆಗೂ ದರಾ ಬೇಂದ್ರೆ ವಿರಚಿತ ಭಾವಗೀತೆಯನ್ನ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು. ನಂತರ 6:40 ಪ್ರದೇಶ ಸಮಾಚಾರ. 6:51 ಕೇಳಲಿದ್ದೀರಿ. ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಹುಪಯೋಗಿ ಪ್ರಾಣಿ ಕತ್ತೆ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಎನ್ ಸುಮಾ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಸಚಿವಾಲಯ.
1: ಕಿವಿಗೊಟ್ಟು ಆಲಿಸಿ ಈ ಮಂತ್ರ ಪಠಿಸಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.
2: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ 5 ಕಮಿಷನರೇಟ್ಗಳ ಸ್ಥಾಪನೆ, ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ. ಹಾಲಿನ ದರ ಏರಿಕೆ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ, ಪರಿಷತ್ ಚುನಾವಣೆ ಬಳಿಕ ಘೋಷಣೆ. ಜಾಗತಿಕ ವಾಯ್ಸ್ ಎಐ ಸಂಸ್ಥೆ ಎಲೆವೆನ್ ಲ್ಯಾಬ್ಸ್ ಇಂಕ್ ಜೊತೆ ರಾಜ್ಯ ಸರ್ಕಾರ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ. ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರ ತಂಡದಿಂದ ಬರ ಅಧ್ಯಯನ, ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಅವಲೋಕನ. ಬಿಜೆಪಿ ಕಾರ್ಯಕರ್ತರ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲು, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಬೆಂಗಳೂರು ನಗರ ಪೊಲೀಸ್ ವ್ಯವಸ್ಥೆಯ ಪುನರ್ ಸಂಘಟನೆಗೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ. 5 ಪ್ರತ್ಯೇಕ ಕಮಿಷನರೇಟ್ಗಳ ರಚನೆ ಹಾಗೂ 1022 ಹೊಸ ಹುದ್ದೆಗಳ ಸೃಜನೆ ಕುರಿತಂತೆ ಅನುಮೋದನೆ ದೊರೆತಿದೆ. ಪ್ರಸ್ತುತ ಇರುವ ಪೊಲೀಸ್ ಆಯುಕ್ತರ ಹುದ್ದೆಯನ್ನು ಮುಖ್ಯ ಪೊಲೀಸ್ ಆಯುಕ್ತರು ಎಂದು ಹಾಗೂ ಜಂಟಿ ಅಥವಾ ಅಪರ ಪೊಲೀಸ್ ಆಯುಕ್ತರನ್ನು ಪೊಲೀಸ್ ಆಯುಕ್ತರು ಎಂದು ಮರುನಾಮಕರಣಕ್ಕೆ ನಿರ್ದೇಶಿಸಲಾಗಿದೆ. ಇದೇ ವೇಳೆ ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ 2022 ವಿಧೇಯಕ ಹಿಂಪಡೆಯಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ 9600 ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಶೇಕಡ 25% ಸಹಾಯಧನದಲ್ಲಿ ಮಿಶ್ರತಳಿ ಹಸು, ಸುಧಾರಿತ ಎಮ್ಮೆ ಖರೀದಿಸಲು ಪ್ರೋತ್ಸಾಹಧನ ನೀಡುವ ಕುರಿತಂತೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಾಲಿನ ದರ ಏರಿಕೆ ಕುರಿತಂತೆಯೂ ಪ್ರಮುಖವಾಗಿ ಚರ್ಚೆ ನಡೆಸಲಾಗಿದೆ. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಶುಸಂಗೋಪನಾ ಸಚಿವ ಪುಟ್ಟರಂಗ ಶೆಟ್ಟಿ, ಹಾಲಿನ ದರ ಹೆಚ್ಚಳ ಕುರಿತಂತೆ ನಿರ್ಣಯ ಕೈಗೊಂಡಿದ್ದು ಮುಖ್ಯಮಂತ್ರಿ ವಿವೇಚನೆಗೆ ಬಿಡಲಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಚುನಾವಣೆ ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯ ಸರ್ಕಾರ ಇಂದು ಜಾಗತಿಕ ವಾಯ್ಸ್ ಎಐ ಸಂಸ್ಥೆಯಾದ ಎಲೆವೆನ್ ಲ್ಯಾಬ್ ಇಂಕ್ ಜೊತೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಜವಾಬ್ದಾರಿಯುತ ಕೃತಕ ಬುದ್ದಿಮತ್ತೆ ಬಳಕೆ, ನಾಗರಿಕ ಸೇವೆಗಳು ಮತ್ತು ಸಾಮಾಜಿಕ ಒಳಿತಿಗಾಗಿ ವಾಯ್ಸ್ ಎಐನ ಸಾಧ್ಯತೆಗಳನ್ನು ಅನ್ವೇಷಿಸುವುದು ಈ ಸಹಭಾಗಿತ್ವದ ಉದ್ದೇಶವಾಗಿದೆ. ಬಳಿಕ ಮಾತನಾಡಿದ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಧ್ವನಿ ಕೃತಕ ಬುದ್ದಿಮತ್ತೆ ಸರ್ಕಾರವನ್ನು ಇನ್ನಷ್ಟು ಸುಲಭವಾಗಿ ತಲುಪುವಂತೆ ಹಾಗೂ ನಾಗರಿಕ ಕೇಂದ್ರಿತವಾಗಿಸುವ ಅವಕಾಶವನ್ನು ಒದಗಿಸಲಿದೆ ಎಂದು ತಿಳಿಸಿದ್ದಾರೆ. ಮಾತನಾಡುವ ಸಾಮರ್ಥ್ಯ ಕಳೆದುಕೊಂಡವರಿಗೆ ತಮ್ಮದೇ ಧ್ವನಿಯಲ್ಲಿ ಮತ್ತೆ ಸಂವಾದ ನಡೆಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ಜಾಗತಿಕ ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ, ಸಹಭಾಗಿತ್ವ

0: ಚರ್ಚಿಸುವ ಪ್ರಮುಖ ಕೇಂದ್ರವಾಗಿ ಕರ್ನಾಟಕ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದು ಐಟಿಬಿಟಿ ಹಾಗೂ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ನವೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿರುವ ಜಾಗತಿಕ ನಾವೀನ್ಯತಾ ಮೈತ್ರಿಕೂಟ ಜಿಐಎ ತಂತ್ರಜ್ಞಾನದ ಶೃಂಗಸಭೆಯ ಪಾಲುದಾರ ದೇಶಗಳು ಮತ್ತು ಅಂತಾರಾಷ್ಟೀಯ ವಾಣಿಜ್ಯ ನಿಯೋಗಗಳ ಪ್ರತಿನಿಧಿಗಳಿಗಾಗಿ ಏರ್ಪಡಿಸಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಬೆಂಗಳೂರು ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್, ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಜ್ಞಾನ, ತಂತ್ರಜ್ಞಾನ, ಪ್ರತಿಭೆ ಮತ್ತು ಹೊಸ ಅವಕಾಶಗಳನ್ನು ಹಂಚಿಕೊಳ್ಳುವ ದೀರ್ಘಕಾಲೀನ ಸಹಭಾಗಿತ್ವ ಎಂಬುದು ಜಿಐಎ 2.0 ಪ್ರಮುಖ ಆಶಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಬರ ಅಧ್ಯಯನ ತಂಡ ಚಾಮರಾಜನಗರ, ಮಂಡ್ಯ ಸೇರಿದಂತೆ ವಿವಿಧೆಡೆ ಇಂದು ಬರ ಪರಿಶೀಲನೆ ನಡೆಸಿತು. ಮಂಡ್ಯ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮಳೆ ಕೊರತೆ, ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ, ಕುಡಿಯುವ ನೀರಿನ ಲಭ್ಯತೆ ಹಾಗೂ ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಕೇಂದ್ರ ತಂಡ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿತು. ಬಳಿಕ ಕೆಆರ್ಎಸ್ನ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಕುಮಾರ, ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣದಲ್ಲಿ ಗಣನೀಯ ಕೊರತೆಯಾಗಿದ್ದು, ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆಗಳು ಹಾಗೂ ಬೆಳೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. ಕಾವೇರಿ ನೀರಾವರಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಮಾತನಾಡಿ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುಮಾರು 18.85 ಲಕ್ಷ ಎಕರೆ ಪ್ರದೇಶವಿದ್ದು, ಕೃಷಿ ಚಟುವಟಿಕೆಗಳಿಗೆ ಕಾವೇರಿ ನೀರು ಪ್ರಮುಖ ಆಧಾರವಾಗಿದೆ. ಬೆಂಗಳೂರು, ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಪ್ರದೇಶಗಳ ಕುಡಿಯುವ ನೀರಿನ ಯೋಜನೆಗಳಿಗೂ ಕಾವೇರಿ ಜಲಮೂಲ ಪ್ರಮುಖವಾಗಿದೆ. ಪ್ರಸ್ತುತ ಜಲಾಶಯಗಳಲ್ಲಿರುವ ನೀರಿನ ಸಂಗ್ರಹ ಹಾಗೂ ಮುಂದಿನ ದಿನಗಳ ಅಗತ್ಯವನ್ನು ಗಮನಿಸಿದರೆ ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಸವಾಲಾಗಿದೆ ಎಂದು ಕೇಂದ್ರ ಬರ ಅಧ್ಯಯನ ತಂಡದ ಗಮನ ಸೆಳೆದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಗೆಲ್ಲಲು ಚುನಾವಣಾ ಆಯೋಗ ಬಳಸಿಕೊಂಡು ಮತಪಟ್ಟಿ ತಿರುಚಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಮತಗಳಿಗೆ ರಕ್ಷಣೆ ನೀಡುವ ಜವಾಬ್ದಾರಿ ತಮ್ಮದು ಎಂದು ತಿಳಿಸಿದ್ದಾರೆ. ದೇಶದಲ್ಲಿ ರಾಹುಲ್ ಗಾಂಧಿ ಹಾಗೂ ತಮ್ಮ ಧ್ವನಿ ಹತ್ತಿಕ್ಕಲು ಸಾಧ್ಯವಿಲ್ಲವೆಂದು ಅವರು ಹೇಳಿದ್ದಾರೆ. ಚುನಾವಣಾ ಆಯೋಗ ಮತಪಟ್ಟಿಯಿಂದ ಹೊರಗುಳಿದವರಿಗೆ ತಮ್ಮ ಹಕ್ಕು ಪಡೆಯಲು ನಮೂನೆ 6 ಅರ್ಜಿ ಸಲ್ಲಿಸುವ ಅವಕಾಶ ನೀಡಿದೆ. ಇದಕ್ಕಾಗಿ ವಿಶೇಷ ಅಭಿಯಾನ ನಡೆಸಲು ಸೂಚಿಸಿದ್ದು, ಇದು ರಾಜ್ಯಕ್ಕೆ ಸಿಕ್ಕ ಜಯ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಠಾಣೆಗಳಾಗಿ ಮಾರ್ಪಟ್ಟಿವೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಲೋಕಭವನದಲ್ಲಿಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಕಾರ್ಯಕರ್ತರ ವಿರುದ್ದ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸುವ ಮೂಲಕ ಸರ್ಕಾರ ಅವರನ್ನು ಗುರಿಯಾಗಿರಿಸುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ರಾಜ್ಯ ಸರ್ಕಾರ ಜನರ ಮನಸ್ಸಿನಲ್ಲಿ ಭಯದ ವಾತಾವರಣ ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯಿಂದ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ. 370ನೇ ವಿಧಿಯು ಜಮ್ಮು ಕಾಶ್ಮೀರದಲ್ಲಿ 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 2019 ಆಗಸ್ಟ್ 5 ಸಂವಿಧಾನದ 370 ವಿಧಿ ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಗಿತ್ತು. ಈ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಕ್ ಎಂಬ 2 ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿತ್ತು. ತೀವ್ರ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಯೋಜನೆ ಸಿದ್ದಪಡಿಸಿತ್ತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024 ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿದೇಶಗಳಿಂದ ಆಗಮಿಸಿದ್ದ ಪ್ರಯಾಣಿಕರಿಂದ 4.85 ಕೋಟಿ ರೂಪಾಯಿ ಮೌಲ್ಯದ ಒಟ್ಟು 67 ಕೆಜಿ ಮಾದಕ ವಸ್ತುಗಳನ್ನು ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳ ವಿರುದ್ದ ಮಾದಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ.

0: ಮೈಸೂರು ದಸರಾ ಮಹೋತ್ಸವ 2026 ಹಿನ್ನೆಲೆಯಲ್ಲಿ ಇದೇ 14-19 ನಾಲ್ಕು ದಿನಗಳ ಕಾಲ ಯೋಗ ದಸರಾ ನಡೆಯಲಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ಯೋಗ ದಸರಾ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಯೋಗ ದಸರಾ ಉಪವಿಶೇಷಾಧಿಕಾರಿ ರಮ್ಯಾ ತಿಳಿಸಿದ್ದಾರೆ. ಇದೇ ವೇದಿಕೆಯಲ್ಲಿ ಒಂದು ದಿನದ ಯೋಗ ವೈಜ್ಞಾನಿಕ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದ್ದರೂ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸದ ಕಾರಣ ಅಭಿವೃದ್ಧಿ ಯೋಜನೆಗಳು ಮರೀಚಿಕೆಯಾಗಿವೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ದೂರಿದ್ದಾರೆ. ರಾಷ್ಟೀಯ ಹೆದ್ದಾರಿ 75 ಕಾಮಗಾರಿ ವಿಳಂಬವಾಗುತ್ತಿದ್ದು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಪ್ರಸಕ್ತ ಸಾಲಿನ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಪ್ರತಿ ಕ್ವಿಂಟಾಲ್ಗೆ 8,343 ರೂಪಾಯಿ ನಿಗದಿಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಜಿಎಸ್ಟಿ ಮಂಡಳಿ ಸಭೆ ಇದೇ 8 ನಡೆಯಲಿದೆ. ರಾಜ್ಯದ ಪರವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಬಾರಿ ಸಭೆಯಲ್ಲಿ ಪಾಲ್ಗೊಳ್ಳಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಈಗಾಗಲೇ ನವದೆಹಲಿಯಲ್ಲಿ ಇರುವ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ 5 ಕಮಿಷನ್ ರೇಟ್ಗಳ ಸ್ಥಾಪನೆ, ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ. ಹಾಲಿನ ದರ ಏರಿಕೆ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ, ಪರಿಷತ್ ಚುನಾವಣೆ ಬಳಿಕ ಘೋಷಣೆ. ಜಾಗತಿಕ ವಾಯ್ಸ್ ಎಐ ಸಂಸ್ಥೆ ಎಲೆವೆನ್ ಲ್ಯಾಬ್ಸ್ ಇಂಕ್ ಜೊತೆ ರಾಜ್ಯ ಸರ್ಕಾರ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ. ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರ ತಂಡದಿಂದ ಬರ ಅಧ್ಯಯನ, ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಅವಲೋಕನ. ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ.
5: ಆತ್ಮೀಯ ಕೇಳುಗರೆ, ಇವತ್ತು ನಾವು ಹಿರಿಯ ಪಶು ವಿಜ್ಞಾನಿಯೊಬ್ಬರನ್ನ ಮಾತಾಡ್ಸೋಣ. ಅವರು ಅನೇಕ ವರ್ಷಗಳಿಂದ ನಮ್ಮ ಕೃಷಿ ಸಮುದಾಯದಲ್ಲಿ ಬೆರೆತಿದ್ದಾರೆ. ಈಗಾಗಲೇ ಅನೇಕ ಪ್ರಾಣಿಗಳಲ್ಲಿ ಅವರು ಕೂಡ ಸಂಶೋಧನೆಯನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಎಮ್ಮೆ, ಆಕಳು, ಕುರಿ, ಅದೇ ಥರ ಕತ್ತೆ ಕೂಡ ಇಲ್ಲಿ ಅವರು ಈ ಬಗ್ಗೆ ಸಂಶೋಧನೆಯನ್ನು ಕೈಗೊಂಡಿದ್ದಾರೆ. ಪ್ರಸ್ತುತ ನಾವು ನಮ್ಮ ರೈತ ಬಾಂಧವರಿಗೆ ವಿವಿಧ ಪ್ರಾಣಿಗಳು ಅವುಗಳ ಸೇವೆಯನ್ನು ನಾವು ನೋಡಿದ್ದೇವೆ. ಅಂದರೆ ಕೋಣ ಮೂಲಕ ನೀವು ಗಳ ಎಳೆಯೋದಿರ್ಬೋದು, ಅದು ಉಳೋದಿರ್ಬೋದು, ಅದೇ ಥರ ಎತ್ತುಗಳ ಮೂಲಕ ಚಕ್ಕಡಿ ಓಡಿಸೋದಿರ್ಬೋದು, ಅಥವಾ ಚಕ್ಕಡಿ ಗಾಡಿ ಎತ್ತಿನ ಗಾಡಿ ಉಪಯೋಗ ಇರ್ಬೋದು, ಕೋಣಗಳು ಗಾಡಿ ಎಳೆಯೋದು, ಈ ಥರ ಎಲ್ಲ ನಾವು ಕಾಣಿದ್ದೇವೆ. ಅದೇ ಥರ ಕತ್ತೆಗಳು ಕೂಡ ಇವತ್ತು ನಾವು ಬಾರೆ ಎಳೆಯುವುದನ್ನು ನೋಡಿದ್ದೇವೆ. ಕತ್ತೆಗಳು ವಿವಿಧ ರೀತಿಯಿಂದ ನಮಗೆ ಉಪಯೋಗಕ್ಕೆ ಬಂದಿದ್ದೇವೆ. ಮಾನವ ತಲೆ ತಲ ಅಂತರದಿಂದ ಪ್ರಾಣಿಗಳನ್ನು ಪಳಗಿಸಿಕೊಂಡು ತನ್ನ ಕಸುಬನ್ನು ಸುಲಭವಾಗಿ ಮಾಡಿಸ್ಕೊಂಡಿದ್ದಾನೆ. ಹಾಗಾಗಿ ಇವತ್ತು ನಾವು ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಸುಮಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸುಮಾ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿಗೆ ಸ್ವಾಗತ, ನಮಸ್ಕಾರ.
6: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
5: ಇವತ್ತು ನಮಗೆ ಭಾರ ಹೊರುವ ಮುಖ್ಯವಾದ ಪ್ರಾಣಿ ಇವತ್ತು ನಮ್ಮ ಎದುರು ಇರೋದು ಡೊಂಕಿ ಅಥವಾ ಕತ್ತೆ ಅಂತ ನಾವು ಹೇಳ್ತೇವೆ. ಹಾಗಾಗಿ ಈ ಕತ್ತೆಗಳ ಕಿರುಪರಿಚಯ ಮತ್ತು ಕತ್ತೆಗಳಿಂದ ಎಷ್ಟು ಉಪಯೋಗ ನಾವು ಇವತ್ತು ಮಾಡ್ತಾ ಇಲ್ಲ, ಇನ್ನೂ ಏನು ಮಾಡೋಕ್ಕೆ ಸಾಧ್ಯತೆ ಇದೆ, ತಮ್ಮ ಸಂಶೋಧನೆಯ ಪ್ರಕಾರ ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಸುಮಾ ಅವರೇ.
6: ಕತ್ತೆ ಬಲು ಉಪಯೋಗ ಪ್ರಾಣಿ. ಪುರಾತನ ಇತಿಹಾಸಗಳಲ್ಲೂ ಸಹ ಕತ್ತೆಯ ಕುರಿತಾದ ಮಾಹಿತಿಗಳಿವೆ. ತಲೆತಲಾಂತರದಿಂದ ಮನುಕುಲದ ಅವಿರತ ಸೇವೆಯಲ್ಲಿರುವ ಸಾಕುಪ್ರಾಣಿಗಳಲ್ಲಿ ಕತ್ತೆ ಅತಿ ಮುಖ್ಯವಾದ ನಂಬಿಕಸ್ಥ ಪ್ರಾಣಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಾಮಾನ್ಯವಾಗಿ ವಿಶ್ವದೆಲ್ಲೆಡೆ ಕತ್ತೆಗಳನ್ನು ಸಾಗಾಣಿಕೆಗಾಗಿ ಅವಲಂಬಿಸಿರುತ್ತಾರೆ. ಅಗಸರು ಬಟ್ಟೆ ಮೂಟೆಗಳನ್ನು, ಕುಂಬಾರರು ಮಣ್ಣಿನ ಕುಡಿಕೆಗಳನ್ನು, ಗೌಂಡಿಗರು ಕಲ್ಲು, ಮಣ್ಣು, ಉಸುಕು, ಸಿಮೆಂಟ್, ಇಟ್ಟಿಗೆ ಮುಂತಾದವುಗಳನ್ನು, ಸುಣ್ಣ ಮಾರುವವರು ಸುಣ್ಣದ ಚೀಲಗಳನ್ನು ಸಾಗಿಸಲು, ಅಡಿಗೆ ಉಪ್ಪು ಮಾರಾಟಗಾರರು ಉಪ್ಪಿನ ಚೀಲಗಳ ಸಾಗಾಣಿಕೆಗಾಗಿ ಗಡಿಭಾಗಗಳಲ್ಲಿ ಆಹಾರ ದವಸಧಾನ್ಯಗಳು ಒಂದೆಡೆಯಿಂದ ಮತ್ತೊಂದೆಡೆಗೆ ಕೊಂಡೊಯ್ಯಲು, ಹೀಗೆ ಇನ್ನು ಅನೇಕ ವಿಧಗಳಲ್ಲಿ ಮಾನವನ ಸರಕು ಸಾಮಗ್ರಿಗಳ ಭಾರವನ್ನು ತನ್ನ ಬೆನ್ನ ಮೇಲೆ ಹೊತ್ತು ಸಾಗಿಸುವುದು ಕತ್ತೆಗಳಿಗೆ ಪರಿಪಾಠವಾಗಿದೆ.
5: ಡಾಕ್ಟರ್ ಸುಮಾ ಅವರೇ, ಇವತ್ತು ಕತ್ತೆಗಳು ಕೂಡ ನಮ್ಮ ಎತ್ತು ಅಥವಾ ಕೋಣಗಳು ಭಾರ ಹೊರುವಷ್ಟು, ಅವು ಉಳುವಷ್ಟು ಕೆಲಸವನ್ನ ಮಾಡಬಲ್ಲವು ಅಂತ ನೀವು ಹೇಳ್ತಾ ಇದ್ದೀರಿ. ಏನು, ಯಾವ ತರ ಹೋಲಿಕೆ ಮಾಡ್ತೀರಿ ಕತ್ತೆಗಳನ್ನ?
6: ಅನಾದಿ ಕಾಲದಿಂದ ಪ್ರಾಣಿ ಶಕ್ತಿಯನ್ನು ಉಪಯೋಗಿಸಿಕೊಂಡು ಮಾನವನು ಅನೇಕ ಕೆಲಸಗಳನ್ನು ನಿರ್ವಹಿಸುತ್ತಾ ಬಂದಿದ್ದಾನೆ. ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಎತ್ತುಗಳನ್ನು ರೈತನ ಜೀವಾಳವಾಗಿವೆ. ಸಣ್ಣ ಹಾಗೂ ಅತಿ ಸಣ್ಣ ರೈತರು ಎತ್ತುಗಳ ಬಗೆಗೆ ಅತೀವ ಪೂಜ್ಯ ಭಾವನೆ ಇರಿಸಿಕೊಂಡಿದ್ದಾದರೂ ಅವುಗಳನ್ನು ಸಾಕಿ ಸಾಗುವಳಿ ಮಾಡಲು ಅವರ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ಬೋದು. ಮಿತವ್ಯಯ ಸಾಧಿಸಲು ಮಾನವನ ಅನ್ಯ ಮಾರ್ಗಗಳನ್ನು ಅನ್ವೇಷಿಸುತ್ತಿದ್ದಾನೆ. ಅದರಂತೆಯೇ ಹೆಚ್ಚು ವೆಚ್ಚ ತಗಲುವ ಎತ್ತುಗಳನ್ನು ಸಾಕೋದರ ಬದಲು ಪರ್ಯಾಯವಾಗಿ ಕತ್ತೆಗಳನ್ನು ಎತ್ತುಗಳಂತೆಯೇ ಸಮರ್ಥವಾಗಿ ದುಡಿಸಿಕೊಳ್ಳಬಹುದಾಗಿದೆ ಅಂತ ಹೇಳ್ತಾರೆ. ಕತ್ತೆಗಳನ್ನು ಕೃಷಿ ಚಟುವಟಿಕೆಗಳಲ್ಲೂ ಕೂಡ ಉಪಯುಕ್ತವಾಗಿ ಅಳವಡಿಸಿಕೊಳ್ಳಬಹುದು. ಎತ್ತುಗಳಿಗೆ ಹೋಲಿಸಿದಲ್ಲಿ ಕತ್ತೆಗಳ ಬೆಲೆ ಮತ್ತು ಸಾಕುವ ಖರ್ಚು ತೀರಾ ಕಡಿಮೆ ಅಂತ ಹೇಳ್ಬೋದು. ಎತ್ತುಗಳು ತಮ್ಮ ದೇಹದ ತೂಕದ ಶೇಕಡ 12-14 ಮತ್ತು ಕತ್ತೆಗಳು ಶೇಕಡ 24 ಭಾರವನ್ನು ಎಳೆಯುತ್ತವೆ ಅಂತ ಸಂಶೋಧನೆಗಳು ತಿಳಿಸಿಕೊಡ್ತವೆ. ಈ ದೃಷ್ಟಿಯಿಂದ ಒಕ್ಕಲುತನದ ಕಾರ್ಯಗಳಲ್ಲಿ ಕತ್ತೆಗಳ ಸಾಮರ್ಥ್ಯದ ಬಗ್ಗೆ ಬಳಕೆ ಬಹಳ ಆಶಾದಾಯಕವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.
5: ಈಗ ಡಾಕ್ಟರ್ ಸುಮಾ ಅವರೇ, ಕತ್ತೆಗಳ ಸಂರಕ್ಷಣಾ ಸ್ಥಿತಿ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಯಾವ ಥರ ಇದೆ, ತಮ್ಮ ಸಂಶೋಧನೆ ಏನು ಹೇಳ್ತದೆ?
6: 2006 ಪ್ರಪಂಚದಾದ್ಯಂತ ನೋಡೋದಾದ್ರೆ ಸುಮಾರು 41 million ಎತ್ತುಗಳಷ್ಟು ಕತ್ತೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಚೀನಾವು 11 million ಹೊಂದಿದ್ದು ಪಾಕಿಸ್ತಾನ, ಇಥಿಯೋಪಿಯಾ ಮತ್ತು ಮೆಕ್ಸಿಕೋ ನಂತರ ಸ್ಥಾನದಲ್ಲಿದೆ ಅಂತ ಹೇಳಲಾಗಿದೆ. ಆದಾಗ್ಯೂ 2017 ಹೊತ್ತಿಗೆ ಚೀನಾದಲ್ಲಿ ಕತ್ತೆ ಉತ್ಪನ್ನಗಳಿಗೆ ಹೆಚ್ಚುತ್ತಿರುವ ವ್ಯಾಪಾರ ಮತ್ತು ಬೇಡಿಕೆಯಿಂದಾಗಿ ಚೀನಾದ ಜನಸಂಖ್ಯೆಯು 3 million ಇಳಿದಿದೆ ಅಂತ ವರದಿಗಳು ತಿಳಿಸ್ಕೊಡ್ತವೆ. ಅನೇಕ ಕತ್ತೆಗಳು ಎಣಿಸದೇ ಹೋಗುವುದರಿಂದನೂ ನಿಜವಾದ ಸಂಖ್ಯೆ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಅಂತ ಹೇಳಬಹುದು. ಇನ್ನು FAO ದೇಶೀಯ ಪ್ರಾಣಿ ವೈವಿಧ್ಯ ಮಾಹಿತಿ ಸಂಸ್ಥೆಯು 2011 189 ತಳಿಗಳ ಕತ್ತೆಗಳನ್ನು ಪಟ್ಟಿ ಮಾಡಿದೆ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ, ದೇಶ ಮತ್ತು ವಿದೇಶಗಳಲ್ಲಿ ಕತ್ತೆಗಳ ಯೋಗಕ್ಷೇಮವು ಒಂದು ಕಾಳಜಿಯಾಗಿದೆ ಮತ್ತು ನಿವೃತ್ತ ಮತ್ತು ರಕ್ಷಿಸಲ್ಪಟ್ಟ ಕತ್ತೆಗಳಿಗೆ ಹಲವಾರು ಅಭಯಾರಣ್ಯಗಳನ್ನು ಸಹ ಸ್ಥಾಪಿಸಲಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಂಗ್ಲೆಂಡಿನ ಕತ್ತೆ ಅಭಯಾರಣ್ಯವು ಅತಿ ದೊಡ್ಡದಾಗಿದೆ. ಇದು ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಕೀನ್ಯಾ ಮತ್ತು ಮೆಕ್ಸಿಕೋಗಳಲ್ಲಿ ಕತ್ತೆ ಕಲ್ಯಾಣ ಯೋಜನೆಗಳನ್ನು ಸಹ ಬೆಂಬಲಿಸುತ್ತದೆ ಅಂತಂದ್ರೆ ತಪ್ಪಾಗೋದಿಲ್ಲ.
5: ಈಗ ಕತ್ತೆ ಅಥವಾ ಗರ್ಧ್ರಭ ಅಂತ ನಾವೇನು ಸಂಸ್ಕೃತದಲ್ಲಿ ಕರಿತಾ ಇದ್ದೇವಲ್ಲ, ಈ ಕತ್ತೆಗಳ ಗುಣಲಕ್ಷಣಗಳ ಬಗ್ಗೆ ತಿಳಿಸ್ಕೊಡಿ.
6: ಕತ್ತೆಗಳು ಕುದುರೆ ಜಾತಿಗೆ ಸೇರಿದ ಸರಳ ಜಠರದ ಸಸ್ಯಹಾರಿ ಪ್ರಾಣಿ. ಇದು ಸರಳ, ನಿಸ್ವಾರ್ಥ ಮತ್ತು ಸಾಧು ಪ್ರಾಣಿ. ಕತ್ತೆಗಳ ದೇಹ ರಚನೆ ಕುದುರೆಯಂತೆಯೇ, ಆದರೆ ಗಾತ್ರ ಮತ್ತು ಎತ್ತರ ಕಡಿಮೆ. ಕಿವಿಗಳು ಉದ್ದ ಮತ್ತು ಬಾಲದ ತುದಿ ಕುಚ್ಚಿನಂತಿರುತ್ತೆ. ಕತ್ತಿನ ಮೇಲೆ ಇಳಿಬಿದ್ದಿರುವ ಅಥವಾ ನೆಟ್ಟಗಿರುವ ಕೂದಲಿನ ಆಯಾಲಿ ಇರುತ್ತದೆ. ಬೆನ್ನಿನ ಮಧ್ಯೆ ಬಾಲದವರಿಗೂ ಹಬ್ಬಿರುವ ಹಾಗೂ ಒಂದು ಭುಜದಿಂದ ಮತ್ತೊಂದು ಭುಜಕ್ಕೆ ಅಡ್ಡವಾಗಿ ಹರಡುವ ಪಟ್ಟಿಗಳಿರುತ್ತವೆ. ಕೆಲವೊಮ್ಮೆ ಕಾಲುಗಳ ಮೇಲೆ ಅಡ್ಡನಾದ ಮಸುಕಾದ ಪಟ್ಟಿಗಳಿರುವುದನ್ನು ನೀವು ನೋಡಿರಬಹುದು.
5: ಕತ್ತೆಗಳು ಇಂಥ ಒಂದು ಉತ್ತಮ ಪ್ರಾಣಿಯಲ್ಲ. ಕತ್ತೆ ಕತ್ತೆ ಅಂತ ಈ ತರ ಹೀಯಾಳಿಸ್ತಾರೆ, ಆದ್ರೆ ಕತ್ತೆ ತುಂಬಾ ಮಹತ್ವದ ಪ್ರಾಣಿ. ಇದು ತುಂಬಾ ಮನುಷ್ಯರಿಗೆ ದೀನ ಆಗಿರ್ತದೆ, ಮನುಷ್ಯರ ಬಗ್ಗೆ ಅನುಕಂಪ ಇರ್ತದೆ ಈ ಪ್ರಾಣಿಗೆ. ಇದನ್ನ ನಾವು ಗಮನಿಸಬಹುದಲ್ಲ ಡಾಕ್ಟರ್ ಸುಮ ಅವರೇ, ಏನಂತೀರಿ?
6: ಹೌದು ಸರ್, ನೀವು ಹೇಳೋದು ಸತ್ಯವಾಗ್ಲೂ ಕರೆಕ್ಟ್. ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳುವಾಗ ಮತ್ತು ಬಿಡುವಾಗ ಉಂಟಾಗುವ ಈ ಹ ಎಂಬ ಇದರ ಕೂಗು ಕತ್ತೆ ಜಾತಿಗೆ ವಿಶಿಷ್ಟವಾದುದು ಅಂತ ಹೇಳ್ಬೋದು, ಮತ್ತು ಪ್ರಾಣಿ ಪ್ರಪಂಚದಲ್ಲೇ ಅತ್ಯಂತ ವಿಚಿತ್ರವಾದುದು ಸಹ. ಇದರ ಧ್ವನಿಯನ್ನೇ ಬ್ರೇ ಎಂದು ಕರೆಯಲಾಗುತ್ತದೆ. ಮನುಷ್ಯರು ಹಾಡುವಾಗ ರಾಗ ಶ್ರುತಿ ಕರ್ಕಶವಾದರೆ ಅದನ್ನು ಕತ್ತೆಯ ರಾಗಕ್ಕೆ ಹೋಲಿಸೋದುಂಟು. ಕತ್ತೆಯ ಜೋರಾದ ಕೂಗು ಸಾಮಾನ್ಯವಾಗಿ 20 seconds ಇರುತ್ತೆ ಮತ್ತು 3 kilometers ಚುದುವುದವರೆಗೂ ಕೇಳಿಸುತ್ತೆ ಅಂತ ತಿಳಿದು ಬಂದಿದೆ. ಮರುಭೂಮಿಯಲ್ಲಿ ವಿಶಾಲ ಸ್ಥಳಗಳಲ್ಲಿ ಇತರ ಕತ್ತೆಗಳೊಂದಿಗೆ ಸಂಪರ್ಕ ಮಾಡಲು ಸಹಾಯ ಮಾಡುತ್ತೆ ಈ ಕೂಗು ಅಂತ ತಿಳಿಸಲಾಗಿದೆ. ಕತ್ತೆಗಳು ದೊಡ್ಡ ಕಿವಿಯನ್ನು ಹೊಂದಿದ್ದು ಇದು ಹೆಚ್ಚು ದೂರದ ಶಬ್ದಗಳನ್ನು ಸಹ ಕೇಳಿಸ್ಕೊಳ್ತವೆ. ಕತ್ತೆಗಳು ಜಗಳಾಡುವಾಗ ಆತ್ಮರಕ್ಷಣೆಯ ಅವಶ್ಯಕತೆಗೆ ಉಂಟಾದಾಗ ಕತ್ತೆ ತನ್ನ ಹಿಂಗಾಲುಗಳನ್ನು ಮೇಲಕ್ಕೆ ಎತ್ತಿ ಜಾಡಿಸಿ ಒದೆಯೋದನ್ನ ನೀವು ನೋಡಿರ್ಬೋದು. ಇದಕ್ಕಾಗಿಯೇ ನಾವೊಂದು ಇದೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ, ದೊಡ್ಡವರು ಮುಂದೆ ಹೋಗಬಾರ್ದು, ಕತ್ತೆ ಹಿಂದೆ ಹೋಗಬಾರ್ದು ಅಂತ. ಈ ಗಾದೆ ಬಹಳ ಪ್ರಾಚೀನದ ಕಾಲದಿಂದ ಹೇಳ್ತಾ ಬಂದಿದ್ದೀವಿ. ತನ್ನ ಬಾಚಿ ಹಲ್ಲುಗಳಿಂದ ಕೊಚ್ಚೋದನ್ನು ಇದನ್ನ ನೋಡಿರ್ಬೋದು ನೀವು. ತೋಳ ಕತ್ತೆ ಕಿರುಬಗಳು ಕತ್ತೆ ಸ್ವಾಭಾವಿಕ ಶತ್ರುಗಳು ಅಂತ ತಿಳಿಸಲಾಗಿದೆ.
5: ಕತ್ತೆ ವಯಸ್ಸಾಯ್ತು, ಬುದ್ಧಿ ಬಂದಿಲ್ಲ, ಕತ್ತೆ ತರ ಕೆಲಸ ಮಾಡು ಅಂತ ನಾವು ಕೀಟ್ಲೆ ಮಾಡ್ತೇವೆ.
6: ಹೌದು ಹೌದು,
5: ಇದು ಯಾಕೆ ಮಾಡ್ತೇವೆ? ಕತ್ತೆ ಮಹತ್ವ ಗೊತ್ತಾದಾಗ ಇವೆಲ್ಲ ಮಾಡಬಾರ್ದಲ್ಲ.
6: ಹೌದು ಸರ್, ನೀವು ಹೇಳೋದು ಸತ್ಯ. ಇನ್ನು ಕತ್ತೆ ಮೂಲದ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ಸಾಕು ಕತ್ತೆಗಳಿಗೆ ಆಫ್ರಿಕಾ ಮತ್ತು ಏಷ್ಯಾದ ಕಾಡು ಕತ್ತೆಗಳು ಮೂಲವಾಗಿವೆ ಅಂತ ಹೇಳ್ಬೋದು. ನಮ್ಮ ದೇಶದಲ್ಲಿ ಹರಪ್ಪ ಸಂಸ್ಕೃತಿಯ ಕಾಲದಿಂದ ಕತ್ತೆಗಳನ್ನು ಸಾಕಲಾಗುತ್ತಿದೆ ಎಂದು ಅಂದಾಜು ಮಾಡಲಾಗಿದೆ. ಕತ್ತೆಯನ್ನು ಕನಿಷ್ಠ 5,000 ಕೆಲಸ ಪ್ರಾಣಿಯಾಗಿ ಬೆಳೆಸ್ಕೊಳ್ತಾ ಇದ್ದೀವಿ.
5: ಈಗ ನೋಡಿ, ಕತ್ತೆನ ಬೇರೆ ಬೇರೆ ಪ್ರಯಾಣ ಮಾಡೋಲಿಕ್ಕೂ ಕೂಡ ಸಂಚಾರ ಮಾಡಕ್ಕೆ,
6: ಹೌದು,
5: ಗುಡ್ಡ ಬೆಟ್ಟ, ಹಿಮಾಲಯ ಪರ್ವತ ಅಂತ ದೊಡ್ಡ ದೊಡ್ಡ ಪರ್ವತಗಳಿಗೂ, ಪುಣ್ಯಕ್ಷೇತ್ರಗಳಿಗೂ ಇವತ್ತು ಕತ್ತೆಗಳನ್ನ ಜನ ಹೋಗ್ದಿದ್ದ ದಾರಿ, ಏನು ವಾಹನ ಹೋಗ್ದಿದ್ದಂಥ ದಾರಿ, ಮತ್ತೆ ರಸ್ತೆಗಳಲ್ಲಿದ್ದ ಕಡಿದಾದ ಹಾದಿ, ಕಣಿವೆ ಪ್ರದೇಶ, ಇಂತ ಪ್ರದೇಶದಲ್ಲಿ ಅಗದಿ ಸೂಕ್ತವಾದ ಸ್ಥಳ, ಅಲ್ಲಿ ಸುಗಮವಾಗಿ ಸಂಚಾರ ಮಾಡೋದು ಈ ಕತ್ತೆ ಗರ್ದ್ರಭ. ಹಂಗಾಗಿ ಈ ಕತ್ತೆಗಳಲ್ಲಿ ಎಷ್ಟು ಪ್ರಭೇದಗಳಿದಾವೆ ಡಾಕ್ಟರ್ ಸುಮ ಅವರೇ, ಅದ್ರ ಬಗ್ಗೆನು ಕೂಡ ಹೇಳಿ.
6: ಕತ್ತೆಯಲ್ಲಿ ಮುಖ್ಯವಾಗಿ ಎರಡು ಪ್ರಭೇದಗಳನ್ನು ನಾವು ಕಾಣಬಹುದು. ಮೊದಲನೇದು ಹೇಳೋದಾದ್ರೆ ಈಕ್ವಸ್ ಆಸಿನಾಸ್, ಈಕ್ವಸ್ ಹೆಮಿಯೋನಸ್ ಅಂತ ಹೇಳ್ತೀವಿ. ಮೊದಲನೇದು ಈಶಾನ್ಯ ಆಫ್ರಿಕಾದಲ್ಲಿ ಕಂಡುಬರುವ ಕಾಡು ಕತ್ತೆ. ಎರಡನೆಯ ಪ್ರಭೇದ ಏಷ್ಯಾ ಮೂಲದ ಕಾಡು ಕತ್ತೆ. ಇದನ್ನು ನಾವು ಐದು ವಿಧಗಳಾಗಿ ಪರಿಚಯ ಮಾಡಿಕೊಡ್ಬಹುದು. ಮೊದಲನೇದಾದ್ರೆ ಸಿರಿಯಾದ ಕಾಡು ಕತ್ತೆ, ಎರಡನೆಯದು ಟರ್ಕಿ ಮತ್ತು ವಾಯುವ್ಯ ಇರಾನಿನ ಆನಜರ್ ಕತ್ತೆ, ಮೂರನೆಯದು ಭಾರತದ ಕಚ್ ಮತ್ತು ಲಡಾಖ್ನಲ್ಲಿ ಕಾಣಸಿಗುವ ಕಾಡು ಕತ್ತೆ, ನಾಲ್ಕನೆಯದು ಟಿಬೆಟ್ನಲ್ಲಿ ಕಾಣಸಿಗುವ ಕಿಯಾಂಗ್ ಕತ್ತೆ, ಮತ್ತು ಐದನೆಯದು ಮಧ್ಯ ಮಂಗೋಲಿಯಾದ ಕುಲಾನ್ ಎಂಬ ಕಾಡು ಕತ್ತೆ.
5: ಈಗ ಭಾರತದಲ್ಲಿ ಕತ್ತೆಗಳು ಯಾವ ಪ್ರಭೇದಕ್ಕೆ ಸೇರಿವೆ ಮತ್ತೆ ಅವು ಯಾವ ತರ ರೂಪ ಲಕ್ಷಣಗಳನ್ನು ಹೊಂದಿರುತ್ತವೆ?
6: ನಮ್ಮ ದೇಶದ ಕತ್ತೆಗಳಲ್ಲಿ ಎರಡು ವಿಧ. ಮೊದಲನೇದು ಹೇಳೋದಾದ್ರೆ ಬೂದು ಬಣ್ಣದ ಸಣ್ಣ ಕತ್ತೆಗಳು. ಇವುಗಳ ಎತ್ತರ ಸಾಮಾನ್ಯವಾಗಿ 0.81 meters ಇರ್ತವೆ. ಇನ್ನು ಎರಡನೇದು ಹೇಳೋದಾದ್ರೆ ಬಿಳಿ ಬಣ್ಣದ ದೊಡ್ಡ ಕತ್ತೆಗಳು. ಇದರ ಎತ್ತರ 0.98 meters ಇರ್ತವೆ. ಇದು ಸ್ವಲ್ಪ ದೊಡ್ಡದಾಗಿರ್ತವೆ ಅಷ್ಟೆ. ಕತ್ತೆಗಳ ವರ್ಗೀಕರಣದಲ್ಲಿ ಎತ್ತರ ಹಾಗೂ ಬಣ್ಣಗಳನ್ನು ಆಧರಿಸಿಕೊಂಡು ನಾವು ಗುರುತು ಮಾಡ್ತೀವಿ. ಕತ್ತೆಗಳ ಎತ್ತರವನ್ನು ಹಸ್ತದ ಅಳತೆಯಿಂದ ಅಳಿತಾ ಇರ್ತಾರೆ. ಸಣ್ಣ ಬೂದು ಬಣ್ಣದ ಕತ್ತೆಗಳ ಕಾಲುಗಳು ಮತ್ತು ಕುತ್ತಿಗೆಯ ಮೇಲೆ ಝೀಬ್ರಾಕಾರದ ಗುರುತುಗಳು ಇದ್ದು ಎತ್ತರದಲ್ಲಿ ಚಿಕ್ಕವೂ ಇರ್ತವೆ. ಸಾಮಾನ್ಯ ಎತ್ತರ 8 inches ಅಳತೆ ಮತ್ತು ಕಿವಿಗಳು ಉದ್ದವಾಗಿರ್ತವೆ. ಇನ್ನು ದೊಡ್ಡ ಬಿಳಿ ಕತ್ತೆಗಳನ್ನು ನೋಡೋದಾದ್ರೆ ಇವು ಸಾಮಾನ್ಯವಾಗಿ 10-14 inches ಅಂದರೆ 100-140 centimeters ಎತ್ತರವಿದ್ದು ಬೇರೆ ಬಗೆಯ ಕತ್ತೆಗಳೊಂದಿಗೆ ಬೆರೆಯೋದಿಲ್ಲ. ಕಚ್, ಲಡಾಖ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಹಾಗೂ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಇವು ಕಾಣಸಿಗುತ್ತವೆ. ಇತರೆ ಗುಂಪಿನ ಕತ್ತೆಗಳಲ್ಲಿ ಈಜಿಪ್ಟ್, ಪರ್ಷಿಯಾ, ಅರೇಬಿಯಾ ಹಾಗೂ ಪೊಯೋಟಾ ಪ್ರಮುಖವಾದವು. ಇವುಗಳಲ್ಲಿ ಪೊಯೋಟಾ ಜಾತಿಯ ಕತ್ತೆಗಳು ವಿಶ್ವದಲ್ಲೇ ಅತಿ ದೊಡ್ಡವು ಅಂತ ಹೇಳ್ಬೋದು. ಹಾಗೂ ಭಾರತದ ಕತ್ತೆಗಳು ಪ್ರಪಂಚದ ಅತಿ ಕಿರಿಯ ಬಗೆಗಳಾಗಿವೆ.
5: ಈಗ ಕತ್ತೆ ಅಂತ

0: ಹೇಳ್ತೇವಲ್ಲ, ಮತ್ತೆ ಅದು ಮ್ಯೂಲ್ ಹೆಸರುಗತ್ತೆ ಅಂತಾನು ಬರ್ತದಲ್ಲ, ಕತ್ತೆಗೆ ಮತ್ತೆ ಹೆಸರುಗತ್ತೆಗೆ ಅವು ಬೇರೆ ಬೇರೆನಾ?
1: ಕತ್ತೆ ಮತ್ತೆ ಹಾರ್ಸ್ ಅಂತ ಹೇಳ್ತೀವಲ್ಲ ಸರ್, ಕುದುರೆ, ಅದೆರಡನ್ನು ಕ್ರಾಸ್ ಮಾಡಿ ತಗೊಂಡ್ ಬರುತ್ತಲ್ಲ, ಅದನ್ನ ನಾವ್ ಹೆಸರುಗತ್ತೆ ಅಂತ ಹೇಳ್ತೀವಿ.
0: ಇಲ್ಲಿ ಕುದುರೆ ಅದು ಬೇರೆನೆ ಏನು?
1: ಕುದುರೆ ಬೇರೆನೆ ಅಂದ್ರೆ ಇದೇ ಜಾತಿಯಲ್ಲೇ ಬರೋದು, ಆದ್ರೆ ಕುದುರೆನ ನಾವು ರೇಸ್ಗೆ ಅಂತೆಲ್ಲ
0: ಉಪಯೋಗಿಸ್ತೀವಲ್ವಾ,
1: ಅದನ್ನ ಮೇಂಟೆನೆನ್ಸ್ಗೆ ಎಲ್ಲ ಅದು ತುಂಬಾ ಹೆಚ್ಚಿಗೆ ಬೇಕಾಗುತ್ತೆ. ನಮ್ಮ ಕತ್ತೆ ಮೇಂಟೆನೆನ್ಸ್ಗೆಲ್ಲ ಸ್ವಲ್ಪ ಕಡಿಮೆ ಖರ್ಚು ಬರುತ್ತೆ, ನಾನು ಆಗ್ಲೇ ತಿಳಿಸ್ಕೊಟ್ಟಿದ್ದೀನಿ ತಮ್ಗೆ. ಈ ಹೆಸರುಗತ್ತೆಗಳನ್ನ ಕ್ರಾಸ್ ಮಾಡಿ ತಗೊಂಡಿದ್ದಾರೆ ಯಾಕಂದ್ರೆ ಬೆಟ್ಟಗಾಡುಗಳಲ್ಲಿ ಹೆಚ್ಚಿಗೆ ಭಾರ ಎಳೆಯೋದಕ್ಕೋಸ್ಕರ ಅವನ್ನ ಆ ಪ್ರಾಣಿಗಳನ್ನ ಹೆಚ್ಚು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ.
0: ಕತ್ತೆಗಳ ಆಹಾರದ ಬಗ್ಗೆ ತಿಳಿಸ್ಕೊಡಿ.
1: ಕತ್ತೆಗಳು ಎಂತ ಆಹಾರವನ್ನು ಸೇವಿಸಿ ಹೆಚ್ಚು ಕಾಲ ನೀರು ಕುಡಿಯದೆ ಬದುಕಬಲ್ಲವು? ಒಂಟೆ ತರ ಅಂತಾನೆ ಹೇಳ್ಬೋದು. ಸ್ವಲ್ಪ ತಮ್ಮ ಸ್ಥಳೀಯ ಶುಷ್ಕ ಮತ್ತು ಅರೆ ಶುಷ್ಕ ವಾತಾವರಣಗಳಲ್ಲಿ ಕತ್ತೆಗಳು ಪ್ರತಿದಿನದ ಅರ್ಧಕ್ಕಿಂತ ಹೆಚ್ಚು ಸಮಯವನ್ನು ಆಹಾರಕ್ಕಾಗಿ ಕಳೆಯುತ್ತವೆ. ಕತ್ತೆಯು ಕಠಿಣವಾದ ಜೀರ್ಣ ಕಾರ್ಯ ವ್ಯವಸ್ಥೆಯನ್ನು ಹೊಂದಿದೆ. ಇದರಲ್ಲಿ ಒರಟುತನವು ದೊಡ್ಡ ಕರಳಿನಲ್ಲಿ ಸೂಕ್ಷ್ಮಜೀವಿ ಕ್ರಿಯೆಯಿಂದ ಪರಿಣಾಮಕಾರಿಯಾಗಿ ಒಡೆಯುತ್ತದೆ. ಕತ್ತೆಯ ಜಠರ ಕರುಳಿನ ಪ್ರದೇಶ ಮತ್ತು ಕುದುರೆಯ ನಡುವೆ ಯಾವುದೇ ಗಮನಾರ್ಹವಾದ ರಚನಾತ್ಮಕ ವ್ಯತ್ಯಾಸವಿಲ್ಲದಿದ್ದರೂ ಕತ್ತೆಯ ಜೀರ್ಣಕ್ರಿಯೆಯು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಅಂತ ಹೇಳ್ಬೋದು. ಕತ್ತೆಗಳು ಹೆಚ್ಚಿನ ಶಕ್ತಿಯನ್ನು ರಚನಾತ್ಮಕ ಕಾರ್ಬೋಹೈಡ್ರೇಟ್ಗಳಿಂದ ಪಡೆಯುತ್ತವೆ. ಕತ್ತೆಗೆ ಅಗತ್ಯವಿರುವ ಎಲ್ಲಾ ಶಕ್ತಿ, ಪ್ರೋಟೀನ್, ಕೊಬ್ಬು ಮತ್ತು ವಿಟಮಿನ್ಗಳನ್ನು ಪಡೆಯಲು ಬೇಸಿಗೆಯಲ್ಲಿ ಅಥವಾ ಚಳಿಗಾಲದಲ್ಲಿ ಹುಲ್ಲು ನಿಯಂತ್ರಿತ ಮೇಯಿಸುವಿಕೆಯೊಂದಿಗೆ ಪೂರಕ ಒಣಹುಲ್ಲಿನ ಮೇಲಾಗಿ ಬಾರ್ಲಿ ಒಣಹುಲ್ಲಿನ ಹುಲ್ಲನ್ನು ನಾವು ನೀಡಬೇಕಾಗುತ್ತೆ. ಕೆಲವು ಧಾನ್ಯಗಳನ್ನು ಆಹಾರಕ್ಕಾಗಿ ಶಿಫಾರಸು ಮಾಡ್ತಾರೆ, ವಿಶೇಷವಾಗಿ ಕೆಲಸ ಮಾಡುವ ಪ್ರಾಣಿಗಳಿಗೆ ಮತ್ತು ಇತರರು ಸ್ವಲ್ಪ ಒಣಹುಲ್ಲಿನ ಆಹಾರದ ವಿರುದ್ಧ ಸಲಹೆ ನೀಡುತ್ತಾರೆ. ದೀರ್ಘಕಾಲದವರೆಗೆ ಅಲ್ಪ ಪ್ರಮಾಣದ ಆಹಾರವನ್ನು ಸೇವಿಸಲು ಅನುಮತಿಸಿದಾಗ ಅವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಆದ್ದರಿಂದ ಹಸಿ ಹುಲ್ಲನ್ನು ಹೆಚ್ಚಾಗಿ ಕೊಟ್ಟಷ್ಟು ಅವು ಇಷ್ಟಪಟ್ಟು ತಿಂತವೆ.
0: ಡಾಕ್ಟರ್ ಹುಮ್ಮ ಅವರೇ, ಈಗ ಕತ್ತೆಗಳ ಸಂತಾನೋತ್ಪತ್ತಿ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಡಿ.
1: ಕತ್ತೆಗಳು ಸುಮಾರು 25-30 ವರ್ಷ ಬದುಕುತ್ತವೆ ಅಂತ ಮಾಹಿತಿಗಳು ತಿಳಿಸ್ತವೆ. ಮೊದಲ 1-2 ವರ್ಷದಲ್ಲಿ ಪ್ರೌಢಾವಸ್ಥೆಗೆ ಬರುತ್ತವೆ. ಬೆದೆ ಚಕ್ರದ ಅವಧಿ 21-28 ದಿನಗಳು ಇರ್ತವೆ. ಇದಕ್ಕೆ ವರ್ಷದ ಯಾವ ಋತುವಿನಲ್ಲಾದರೂ ಗರ್ಭ ಧರಿಸಬಲ್ಲವು. ಸುಮಾರು 3-4 ವರ್ಷಗಳಾದ ಮೇಲೆ ಕತ್ತೆಗಳು ಸಂತಾನೋತ್ಪತ್ತಿಗೆ ಸಜ್ಜಾಗುತ್ತವೆ. 20 ಅಥವಾ 25 ಹೆಣ್ಣು ಕತ್ತೆಗಳಿಗೆ ಒಂದು ಗಂಡು ಕತ್ತೆ ಇದ್ರೆ ಸಾಕು. ಗರ್ಭದ ಅವಧಿ 372-395 ದಿನಗಳು. ಇನ್ನು ಮರಿ ಹಾಕುವ ಕಾಲದಲ್ಲಿ ಮಂದೆಯಲ್ಲಿರುವ ಹೆಣ್ಣು ಕತ್ತೆ ಮಂದೆಯಿಂದ ಬೇರೆಯಾಗುತ್ತೆ. ಕತ್ತೆಗಳು ಸಾಮಾನ್ಯವಾಗಿ ಒಮ್ಮೆ 1 ಮರಿಯನ್ನು ನೀಡ್ತವೆ. ಇನ್ನು ಅವಳಿಗಳ ಜನನ ನೋಡೋದಾದ್ರೆ ಇದು ಬಹಳ ಅಪರೂಪ, ಆದರೂ ಕುದುರೆಗಳಿಗಿಂತ ಕಡಿಮೆ ಅಂತನೂ ಹೇಳ್ಬೋದು. ಜನನದ 9 ಅಥವಾ 10 ದಿನಗಳಲ್ಲಿ ಜನ್ನಿಗಳು ಶಾಖಕ್ಕೆ ಬಂದರೂ ಅವರ ಫಲವತ್ತತೆ ಕಡಿಮೆ ಇರುತ್ತದೆ. ಆದ್ದರಿಂದ ಮರು ಸಂತಾನೋತ್ಪತ್ತಿಗೆ ಮೊದಲು 1 ಅಥವಾ 2 ಅಥವಾ ಮತ್ತಷ್ಟು ಈಸ್ಟ್ರಸ್ ಸೈಕಲ್ಗಳು ಬರ್ತವಲ್ಲ, ಅವನ್ನ ನಾವು ಬಿಟ್ಬಿಟ್ಟು ಸಾಮಾನ್ಯವಾಗಿ ಬ್ರೀಡಿಂಗ್ಗೆ ಬಿಡಬೇಕಾಗುತ್ತೆ. ಈ ಕಾರಣದಿಂದಾಗಿ ಮತ್ತು ದೀರ್ಘಾವಧಿಯ ಗರ್ಭಾವಸ್ಥೆಯ ಅವಧಿಯ ಕಾರಣದಿಂದಾಗಿ ಕತ್ತೆ ತಳಿದಾರರು ಸಾಮಾನ್ಯವಾಗಿ ಪ್ರತಿ ವರ್ಷ ಫೋಲ್ಗಳನ್ನು ಪಡೆಯಲು ನಿರೀಕ್ಷಿಸೋದಿಲ್ಲ. ಯಾಕಂದ್ರೆ ನಮ್ಮ ದನಗಳಲ್ಲಿ ನೋಡೋದಾದ್ರೆ ವರ್ಷಕ್ಕೊಂದು ಕರುನ್ ಪಡ್ಕೊಳ್ಳಿ ಅಂತ ಹೇಳ್ತೀವಿ, ಆದ್ರೆ ಇವುಗಳಲ್ಲಿ 4 ವರ್ಷಗಳಲ್ಲಿ 3 ಫೋಲ್ಗಳನ್ನು ತಗೊಂಡ್ರೆ ಒಳ್ಳೇದು ಅಂತಾನೆ ಹೇಳ್ಬಹುದು.
0: ಕತ್ತೆಗಳ ನಡವಳಿಕೆ ಮತ್ತೆ ಅವುಗಳ ಕೃಷಿಯಲ್ಲಿ ಕತ್ತೆಗಳ ಬಳಕೆ ಈ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಡಿ.
1: ಕತ್ತೆಗಳ ಮೊಂಡುತನಕ್ಕೆ ಖ್ಯಾತಿಯಾಗಿದ್ದಾವೆ ಅಂತ ಹೇಳ್ಬಹುದು. ಆದ್ರೆ ಇದು ಕತ್ತೆಗಳ ಪ್ರದರ್ಶಿಸುವುದಕ್ಕಿಂತ ಹೆಚ್ಚು ಬದಲಾಗಿ ಸ್ವಯಂ ಸಂರಕ್ಷಣೆಗೆ ಕಾರಣವಾಗಿದೆ ಅಂತಾನೆ ಹೇಳ್ತೀವಿ. ಪ್ರಬಲವಾದ ಬೇಟೆಯ ಪ್ರವೃತ್ತಿ ಮತ್ತು ಮಾನವರೊಂದಿಗಿನ ದುರ್ಬಲ ಸಂಪರ್ಕವನ್ನು ಆಧರಿಸಿ ಇರಬಹುದು. ಯಾವುದೇ ಕಾರಣಕ್ಕಾಗಿ ಅಪಾಯಕಾರಿ ಎಂದು ಗ್ರಹಿಸುವ ಯಾವುದನ್ನಾದರೂ ಮಾಡಲು ಕತ್ತೆಯು ಒತ್ತಾಯಿಸಿದ್ರು ಅಥವಾ ಹೆದರಿಸಿದ್ರೂ ಸಹ ಇದು ಗಣನೀಯವಾಗಿ ಹೆಚ್ಚು ಕಷ್ಟಕರವಾಗುತ್ತೆ. ಒಬ್ಬ ವ್ಯಕ್ತಿಯು ತನ್ನ ವಿಶ್ವಾಸವನ್ನು ಗಳಿಸಿದ ನಂತರ ಅವು ಸಿದ್ಧರಿರುವ ಮತ್ತು ಒಳನಾಡಿನ ಪಾಲುದಾರರಾಗಬಹುದು ಮತ್ತು ಕೆಲಸಗಳಲ್ಲಿ ಬಹಳ ವಿಶ್ವಾಸಾರ್ಹವಾಗಬಹುದು ಅಂತಾನು ಹೇಳ್ಬಹುದು.
0: ಕೃಷಿಯಲ್ಲಿ ಕತ್ತೆಗಳ ಬಳಕೆ ನಮ್ಮ ರಾಜ್ಯದಲ್ಲಿ ಯಾವ ತರ ಇದೆ?
1: ಮೊದಲನೇದಾಗಿ ನಾವು ಬೇರೆ ರಾಜ್ಯಗಳ ಬಗ್ಗೆ ಸ್ವಲ್ಪ ನೋಡೋಣ. ಈಗ ರಾಜಸ್ಥಾನದ ಉದಯಪುರ ಹಾಗೂ ನಮ್ಮ ರಾಜ್ಯದಲ್ಲೂ ಸಹ ತಗೊಂಡ್ರೆ ರಾಯಚೂರುಗಳಲ್ಲಿ ಕತ್ತೆಗಳ ನಿರ್ವಹಣೆ ಹಾಗೂ ಉಪಯುಕ್ತತೆ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ

0: ಇದಾವೆ. ಹೆಚ್ಚಿನ ಉಷ್ಣ ತಾಪದಲ್ಲೂ ಸತತವಾಗಿ 6 ಗಂಟೆಗಳವರೆಗೆ ಇವು ದುಡಿಯಬಲ್ಲವು. ಎಂತಹ ವಿಪರೀತ ಹವಾಮಾನಕ್ಕೂ ಹೊಂದಿಕೊಂಡು ಅದೇ ಇದರ ವಿಶೇಷ ಅಂತ ಹೇಳ್ಬೋದು. ಯಾಕಂದ್ರೆ ಬೆವರು ಗ್ರಂಥಿಗಳು ಹಾಗೂ ದೇಹದ ರಚನೆ ಈ ಹೆಚ್ಚಿನ ಹವಾಮಾನಕ್ಕೆ ಹೊಂದ್ಕೊಳ್ಳೋ ತರ ಮಾರ್ಪಾಟು ಮಾಡಿದ್ದಾವೆ ಅಂತಾನೆ ಹೇಳ್ತೀವಿ. ಇನ್ನು ಉದಯಪುರ ಹಾಗೂ ರಾಯಚೂರಿನ ಮಣ್ಣಿನಲ್ಲಿ ಸಮರ್ಥ ರೀತಿಯಲ್ಲಿ ಕೃಷಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬಹುದಾಗಿದ್ದರಿಂದ ಕತ್ತೆಯನ್ನು ಕೃಷಿ ಚಟುವಟಿಕೆಗಳಲ್ಲೂ ಧಾರಾಳವಾಗಿ ಬಳಸ್ತಾ ಇದ್ದಾರೆ. ಸುಮಾರು 3 ವರ್ಷ ಮೇಲ್ಪಟ್ಟ ಕತ್ತೆಗಳು ಕೃಷಿ ಕೆಲಸಗಳಿಗೆ ಹೆಚ್ಚು ಅನುಕೂಲಕಾರಿ. ಹೊಲ ಉಳುವುದು, ಬಿತ್ತುವುದು, ಅಂತರ ಬೇಸಾಯ ಮತ್ತು ಬೀಜ, ಗೊಬ್ಬರ, ಸಸಿ, ಮೇವು, ನೀರು ಸಾಗಾಣಿಕೆಗಳಲ್ಲಿ ಕತ್ತೆಗಳು ಬಹಳ ಉಪಯುಕ್ತಕರ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ಕತ್ತೆಗಳಿಗಾಗಿಯೇ ವಿಶೇಷ ತರಹದ ನೊಗಪಟ್ಟಿಗಳನ್ನು ಎದೆ ಮತ್ತು ಭುಜಗಳಿಂದ ಹೊಮ್ಮುವ ಬಲವನ್ನು ಉಪಯೋಗಿಸಿಕೊಳ್ಳಬೇಕು. ಎತ್ತುಗಳಿಗಿಂತ ಮೃದುವಾದ ಕತ್ತೆಗಳಿಗೆ ತಕ್ಕ ವಿವಿಧ ರೀತಿಯ ಕೃಷಿ ಪರಿಕರಗಳನ್ನು ಬಳಸಿಕೊಂಡು ತಾವು ಕೃಷಿಯಲ್ಲಿ ತೊಡಸ್ಕೋಬೇಕಾಗುತ್ತೆ ಅಂತ ಹೇಳ್ತೀವಿ.
1: ಕರ್ನಾಟಕದಲ್ಲಿ ಕತ್ತೆಗಳ ಬಗ್ಗೆ ವಿಶೇಷವಾಗಿ ಯಾವ ಜಿಲ್ಲೆಯಲ್ಲಿ ಇದರ ಬಗ್ಗೆ ಸಂಶೋಧನೆ ನಡೆಯುತ್ತಿದೆ?
0: ರಾಯಚೂರಿನಲ್ಲಿ ಹೆಚ್ಚಾಗಿ ಸಂಶೋಧನೆ ನಡೀತಾ ಇದೆ ಸರ್. ಅದ್ರ ಬಗ್ಗೆ
1: ಏನೇನು ತರದಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಈಗಾಗಲೇ?
0: ಉಳುಮೆಗಾಗ್ಲಿ, ಬೀಜ ಬಿತ್ತನೆ ಮಾಡೋದ್ರಲ್ಲಾಗ್ಲಿ, ಸಾಗಾಣಿಕೆಗಳಲ್ಲಾಗ್ಲಿ, ನೀರನ್ನ ತೆಗೆದು ಇನ್ನೊಂದು ಕಡೆಗೆ ನೀರು ಹಾಕೋದ್ರಲ್ಲಾಗಿ ಕೃಷಿ ಪರಿಕರಗಳನ್ನ ಉಪಯೋಗಿಸ್ಕೊಂಡು ಅವರು ತುಂಬಾ ಕೃಷಿ ಚಟುವಟಿಕೆಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ.
1: ಡಾಕ್ಟರ್ ಸುಮಾ ಅವರೇ, ಮಿಶ್ರ ತಳಿ ಕತ್ತೆಗಳ ಬಗ್ಗೆನೂ ಕೂಡ ತಿಳಿಸ್ಕೊಡಿ.
0: ಕತ್ತೆಗಳು ಇಕ್ವಿಡೇ ಕುಟುಂಬದ ಇತರ ಸದಸ್ಯರೊಂದಿಗೆ ಸಂತಾನೋತ್ಪತ್ತಿ ಮಾಡಬಹುದು ಮತ್ತು ಸಾಮಾನ್ಯವಾಗಿ ಕುದುರೆಗಳೊಂದಿಗೆ ಸಂತಾನೋತ್ಪತ್ತಿ ಮಾಡಲಾಗುತ್ತದೆ. ಜಾಕ್ ಮತ್ತು ಮೇರ್ ನಡುವಿನ ಹೈಬ್ರಿಡ್ ಒಂದು ಹೆಸರುಗತ್ತೆ ಆಗಿದೆ. ಆಗ್ಲೇ ತಾವು ತಿಳಿಸಿದ್ರಲ್ಲ ಸರ್ ಹೆಸರುಗತ್ತೆ ಬಗ್ಗೆ ಕೇಳ್ತಿದ್ರಲ್ಲ, ಅದೇ ಇದನ್ನೇ ಜಾಕ್ ಮತ್ತು ಮೇರ್ ಎರಡನ್ನು ಇದು ಮಾಡಿ ಹೈಬ್ರಿಡ್ ಬರೋದನ್ನೇ ಹೆಸರುಗತ್ತೆ ಅಂತ ಹೇಳ್ತೀವಿ. ಅನೇಕ ದೇಶದಲ್ಲಿ ಕೆಲಸ ಮಾಡುವ ಮತ್ತು ಸವಾರಿ ಮಾಡುವ ಪ್ರಾಣಿಯಾಗಿ ಇದು ಮೌಲ್ಯಯುತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಕುದುರೆ ಕತ್ತೆ ಮಿಶ್ರತಳಿಗಳು ಮಿಯೋಸಿಸ್ ಅನ್ನು ಪೂರ್ಣಗೊಳಿಸಲು ಅವುಗಳ ಅಭಿವೃದ್ಧಿಶೀಲ ಗ್ಯಾಮೆಟ್ಗಳ ವೈಫಲ್ಯದಿಂದಾಗಿ ಯಾವಾಗಾದ್ರೂ ಬರ್ಡಾಗನೂಬಹುದು. ಹೌದು, ಮುಂದೆ ಅವು ಪ್ರಾಣಿ ಮತ್ತೆ ಸಂತಾನೋತ್ಪತ್ತಿಗೆ ಉಪಯುಕ್ತ ಆಗದೇನು ಇರಬಹುದು.
1: ಕತ್ತೆಗಳಿಂದ ಏನೇನು ಉತ್ಪನ್ನ ನಾವು ಬಳಕೆ ಮಾಡ್ತಾ ಇದ್ದೇವೆ ಇವತ್ತು?
0: ಮೊದಲನೇದಾಗಿ ಹೇಳೋದಾದ್ರೆ ಕತ್ತೆ ಹಾಲು ಅಂದ್ರೆ ಈಗ ಕತ್ತೆ ಹಾಲಿಗೆ ತುಂಬಾ ಹೆಚ್ಚಿನ ಪ್ರೈಸ್ ಕೊಟ್ಬಿಟ್ಟು ತಗೊಂತಾ ಇದ್ದಾರೆ. ಅದರ ಉಪಯುಕ್ತತೆ ಬಗ್ಗೆ ಈಗ ಜನರಲ್ಲಿ ಹೆಚ್ಚು ಹೆಚ್ಚು ಗೊತ್ತಾಗ್ತಾ ಇದೆ, ಅರಿವು ಮೂಡ್ತಾ ಇದೆ. ಕೆಲವು ಕತ್ತೆಗಳನ್ನ ಹಾಲಿಗಾಗಿ, ಇನ್ನು ಕೆಲವುಗಳನ್ನ ಮಾಂಸಕ್ಕಾಗ್ಲೂ ಸಹ ಸಾಕ್ತಾ ಇದ್ದಾರೆ. ಪ್ರಪಂಚದಾದ್ಯಂತ ಮಾಂಸಕ್ಕಾಗಿ ಪ್ರತಿ ವರ್ಷ ಸುಮಾರು ಕತ್ತೆಗಳು ಮತ್ತು ಹೆಸರುಗತ್ತೆಗಳನ್ನು ಕೊಲ್ತಾ ಇದ್ದಾರೆ. ಯುರೋಪ್ನಲ್ಲಿ, ಇಟಲಿಯಲ್ಲಿ ಕತ್ತೆ ಮಾಂಸವು ಪ್ರಾದೇಶಿಕ ಭಕ್ಷ್ಯಗಳ ಮುಖ್ಯ ಘಟಕ ಅಂಶವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದನ್ನು ಸಾಬೂನುಗಳು ಮತ್ತು ಸೌಂದರ್ಯವರ್ಧಕಗಳು ಹಾಗೂ ಆಹಾರದ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿದೆ. ಹಿಂದೆ ಕತ್ತೆಯ ಚರ್ಮವನ್ನು ಚರ್ಮಾಕಾರದ ಉತ್ಪಾದನೆಯಲ್ಲಿ ಬಳಸಲಾಗುತ್ತಿತ್ತು. ಚೀನಾದಲ್ಲಿ ಕತ್ತೆ ಮಾಂಸವನ್ನು ಭಕ್ಷಕಗಳಲ್ಲಿ ಪರಿಣತ ಹೊಂದಿರುವ ಕೆಲವು ರೆಸ್ಟೋರೆಂಟ್ಗಳೊಂದಿಗೆ ಸವಿಯಾದ ಪದಾರ್ಥವೆಂದು ಪರಿಗಣಿಸಲಾಗುತ್ತಿದೆ. ಸಾಂಪ್ರದಾಯಿಕ ಚೈನೀಸ್ ಔಷಧ ಉತ್ಪನ್ನವನ್ನು ತಯಾರಿಸಲು ಸಹ ಚರ್ಮವನ್ನು ನೆನೆಸಿ ಮತ್ತು ಬೇಯಿಸುವ ಮೂಲಕ ಕತ್ತೆಯನ್ನ ಉಪಯೋಗಿಸಲಾಗುತ್ತಿದೆ. ಕತ್ತೆ ಹೈಡ್ ಜಿಲಾಟಿನ್ ಅನ್ನು ಉತ್ಪಾದಿಸಲಾಗುತ್ತಿದೆ. ಕತ್ತೆಯ ಮೂತ್ರ ಹಾಗೂ ಲದ್ದಿಯನ್ನು ಸಂಸ್ಕರಿಸಿ ಮಾರಾಟ ಮಾಡಬಹುದು.
1: ಡಾಕ್ಟರ್ ಸುಮಾ ಅವರೇ, ಈಗ ಕತ್ತೆ ಹಾಲು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಅನೇಕರು ಕತ್ತೆ ಹಾಲು ಬೇಕು, ಕತ್ತೆ ಹಾಲು ಬೇಕು ಅಂತ ಅಲ್ಲಿ ಇಲ್ಲಿ ನಾವು ಓದಿದ್ದನ್ನು ಕೇಳಿದ್ದೇವೆ. ಹಾಗಾಗಿ ಕತ್ತೆ ಹಾಲಿನ ಮಹತ್ವ ಎಷ್ಟಿದೆ, ಏನು ಅದರಲ್ಲಿದೆ, ಅದರ ಗುಣಮಟ್ಟ ತಿಳಿಸಿ.
0: ಕತ್ತೆ ಹಾಲು ಪೌಷ್ಟಿಕಾಂಶಗಳನ್ನು ಹೇರಳವಾಗಿ ಹೊಂದಿದೆ, ಬಹಳ ದುಬಾರಿನೂ ಸಹ. ಕತ್ತೆ ಹಾಲು ತುಂಬಾ ಶ್ರೇಷ್ಠ ಎಂಬ ನಂಬಿಕೆ ಈಗ ನಮ್ಮ ಜನರಲ್ಲಿ ಹೆಚ್ಚು ಹೆಚ್ಚಾಗಿ ಮೂಡ್ತಾ ಬಂದಿದೆ. ಕತ್ತೆ ಹಾಲಿನಲ್ಲಿ ಸಾಕಷ್ಟು ಪೋಷಕಾಂಶಗಳಿವೆ. ಇದು ತಾಯಿಯ ಹಾಲಿನಷ್ಟೇ ಶ್ರೇಷ್ಠ ಹಾಗೂ ತಾಯಿ ಹಾಲಿಗೆ ಪರ್ಯಾಯವೇ ಹೌದು ಅಂತ ಹೇಳಿದ್ರೆ ಯಾವುದಕ್ಕೂ ತಪ್ಪಾಗೋದೇ ಇಲ್ಲ. ಕತ್ತೆ ಹಾಲಿನಲ್ಲಿ ಪ್ರತಿ 100 ಗ್ರಾಂನಲ್ಲಿ 15-18 ಗ್ರಾಂ ಪ್ರೋಟೀನ್ ಅಂಶ, 5.8-7.4 ಗ್ರಾಂ ಲ್ಯಾಕ್ಟೋಸ್ ಅಂಶ ಹಾಗೂ 0.3-1.8 ಗ್ರಾಂ ಕೊಬ್ಬಿನ ಅಂಶ ಇರುತ್ತದೆ. ಒಂದು ಕತ್ತೆ ದಿನ ಒಂದಕ್ಕೆ 1/2 ಲೀಟರ್ನಿಂದ 2 ಲೀಟರ್ನಷ್ಟು ಹಾಲು ನೀಡುವಂಥ ಶಕ್ತಿ ಹೊಂದಿದೆ. ಮರಿಗಳು ಕುಡಿದು ಬಿಟ್ಟದ್ದನ್ನ ಮಾಲೀಕರು ಮಾರಾಟ ಮಾಡೋದನ್ನ ನಾವು ನೋಡಿರ್ಬೋದು. ಇನ್ನು ಕುರಿಗಾರರು ಕುರಿ ಮಂದೆ ಜೊತೆ ಊರೂರು ಸುತ್ತುವಾಗ ಸರಕುಗಳನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸಲು ಕತ್ತೆಗಳನ್ನು ಬಳಸೋದ್ರ ಜೊತೆಗೆ ಕತ್ತೆ ಹಾಲು ಸಹ ಮಾರಾಟ ಮಾಡಿ ಹಣ ಸಂಪಾದಿಸೋದನ್ನ ನಾವು ನೋಡಿದ್ದೀವಿ. ಮನುಷ್ಯನ ಆರೋಗ್ಯ ದೃಷ್ಟಿಯಿಂದ ಕತ್ತೆ ಹಾಲು ಸೇವಿಸುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರಲ್ಲಿ ಔಷಧೀಯ ಗುಣಗಳು ಸಾಕಷ್ಟು ಹೆಚ್ಚಿಗೆ ಇದ್ದಾವೆ ಎಂಬ ಕಾರಣಕ್ಕೆ ಗ್ರಾಮೀಣ ಪ್ರದೇಶದಷ್ಟೇ ಅಲ್ಲದೆ ಇತರೆ ನಗರ ಪ್ರದೇಶಗಳಲ್ಲೂ ಸಹ ಜನರು ಕೂಡ ಕತ್ತೆ ಹಾಲನ್ನು ಖರೀದಿಸುತ್ತಾ ಇದ್ದಾರೆ. ಮಾಲೀಕರು ಕತ್ತೆಯನ್ನು ತಮ್ಮ ಜೊತೆಗೆ ಕರೆದೊಯ್ದು ಸ್ಥಳದಲ್ಲೇ ಹಾಲು ಕರೆದು ಮಾರಾಟ ಮಾಡೋದನ್ನು ನಾವು ಈಗ ನೋಡಿರ್ಬೋದು. ಈ ನಗರ ಪ್ರದೇಶಗಳಲ್ಲಿ ಕತ್ತೆ ಹಾಲನ್ನು ಖರೀದಿಸುವವರು ಕತ್ತೆಯನ್ನು ದೇವರೆಂದೇ ನೋಡಿ ಅದನ್ನು ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿ ಪೂಜಿಸ್ತಾ ಇದ್ದಾರೆ. ನಂತರ ಕತ್ತೆಯ ಮಾಲೀಕರು ಕತ್ತೆಯನ್ನು ಹಾಲು ಕರೆದು ಮತ್ತೆ ಕೊಡ್ತಾರೆ. ಸಂಶೋಧನೆ ಬಗ್ಗೆ ನೋಡೋದಾದ್ರೆ ಸಂಶೋಧಕರ ಪ್ರಕಾರ ಹಸುವಿನ ಹಾಲಿಗೆ ಒಗ್ಗದ 82% ಮಕ್ಕಳು ಕತ್ತೆಯ ಹಾಲನ್ನು ಯಾವುದೇ ವೈಪರೀತ್ಯಗಳಿಲ್ಲದೆ ಸೇವಿಸೋದನ್ನ ಸಹ ಸಂಶೋಧನೆಗಳು ತಿಳಿಸಿದ್ದಾವೆ. ಹಸುವಿನ ಹಾಲನ್ನು ನಾವು ಹೆಚ್ಚಾಗಿ ಬಳಸುತ್ತಿದ್ರೂ ಇದು ಕೆಲವು ಶಿಶುಗಳಲ್ಲಿ ಮತ್ತು ಮಕ್ಕಳಲ್ಲಿ ಅಷ್ಟೇ ಅಲ್ಲದೆ ತಾಯಂದಿರಲ್ಲಿ ಹಾಗೂ ವಯಸ್ಕರಲ್ಲಿಯೂ ಸಹ ಅಲರ್ಜಿ ಉಂಟು ಮಾಡುತ್ತೆ. ಇದಲ್ಲದೆ ಕರುಳಿನ ಸೋಂಕು, ರಕ್ತದಲ್ಲಿನ ಹೆಚ್ಚಿನ ಕೊಬ್ಬಿನಾಂಶಕ್ಕೆ ಕಾರಣವಾಗುತ್ತದೆ. ಇಂತಹ ವ್ಯಕ್ತಿಗಳಲ್ಲಿ ಹೊಟ್ಟೆ ಉಬ್ಬರಿಕೆ, ವಾಂತಿ, ಹೊಟ್ಟೆ ನೋವು, ಅತಿಸಾರ, ಬೇದಿ, ಚರ್ಮದಲ್ಲಿ ದದ್ದುಗಳಾಗೋದು ಇತ್ಯಾದಿ ರೋಗಕಾರಕ ಚಿಹ್ನೆಗಳು ಕಂಡುಬರೋದನ್ನ ನೋಡಿರ್ಬೋದು. ಇವುಗಳು ಎಲ್ಲಗಳಿಂದ ಹಸುವಿನ ಹಾಲಿಗೆ ನಾವು ಹೇಳ್ಬೋದು ಕತ್ತೆ ಹಾಲು ಒಂದು ಉತ್ತಮ ಪರ್ಯಾಯವಾಗಿದೆ ಅಂತ ನಾವು ತಿಳಿಸ್ಬೋದು. ಇನ್ನು ಮತ್ತೆ ಮುಂದುವರೆದು ನೋಡೋದಾದ್ರೆ ಆಫ್ರಿಕಾ, ಏಷ್ಯಾ, ಪೂರ್ವ ಯುರೋಪ್ ಮತ್ತು ಇಟಲಿಯಲ್ಲಿ ಕತ್ತೆಗಳನ್ನು ಅದರ ಹಾಲಿಗಾಗಿ ಸಾಂಪ್ರದಾಯಿಕವಾಗಿ ಸಾಕ್ತಾ ಇದ್ದಾರೆ. ನಾವು ಈಗ ಹಸುಗಳನ್ನ ಹೇಗೆ ಸಾಕ್ತಾ ಇದೀವಲ್ಲ ಅದೇ ಥರನೇ ಸಾಕ್ತಾ ಇದ್ದಾರೆ. ಕತ್ತೆ ಹಾಲನ್ನು ಕುಡಿಯೋದ್ರಿಂದ ಉಬ್ಬಸ, ಕೆಮ್ಮು, ನೆಗಡಿ, ಮೂತ್ರಕೋಶದ ಕಲ್ಲುಗಳು, ಜಾಂಡೀಸ್, ಸೊಂಟ ನೋವು, ಹೊಟ್ಟೆ ನೋವಿನಂಥ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅಂತ ತಿಳಿಸ್ತಾರೆ. ಇನ್ನು ಸಂಧಿವಾತವೂ ಕಡಿಮೆಯಾಗುತ್ತದೆ ಅಂತೆ. ಹಾಗಾಗಿ ಈ ಹಾಲಿಗೆ ತುಂಬ ಬೇಡಿಕೆ ಇದೆ. ಇತ್ತೀಚಿನ ದಿನಗಳಲ್ಲಿ ಇದರ ಮಹತ್ವ ಹೆಚ್ಚಾಗಿ ಕಾಣಿಸುತ್ತಿರೋದ್ರಿಂದ H1N1, ಡೆಂಗಿ ಜ್ವರ, ಚಿಕನ್ ಗುನಿಯಾ ಸೇರಿದಂತೆ ನಾನಾ ರೋಗಗಳಿಗೆ ಕತ್ತೆ ಹಾಲು ರಾಮಬಾಣನು ಅಂತಲೂ ಹೇಳ್ತಾರೆ. ಇದನ್ನು ಕುಡಿಯೋದ್ರಿಂದ ಮನುಷ್ಯರಲ್ಲಿ ರೋಗ ನಿರೋಧಕ ಶಕ್ತಿ ವರ್ಧಿಸುತ್ತೆ ಹಾಗೂ ಪಚನ ಕ್ರಿಯೆ ಉತ್ತಮಗೊಳ್ಳುತ್ತದೆ. ಕತ್ತೆ ಎಂಬುದು ಅಪಾಯಕ್ಕೊಳಗಾದ ಪ್ರಾಣಿಯಾದಿಯೂ ಹೌದು. ಆದರೆ ಕತ್ತೆಯ ಹಾಲಿನ ಪೌಷ್ಟಿಕಾಂಶದ ಗುಣ ನಗೆಯ ವಿಷಯವಲ್ಲ. ನವಜಾತ ಶಿಶುಗಳಿಗೆ ಉತ್ತಮ ಔಷಧ ಸತ್ವ ಕತ್ತೆಯ ಹಾಲಿನಲ್ಲಿದೆ ಮತ್ತು ಕತ್ತೆಯ ಹಾಲಿನಲ್ಲಿ ಲ್ಯಾಕ್ಟೋಸ್ ಅಂಶವೂ ಸಹ ಹಸುವಿನ ಹಾಲಿಗಿಂತ ಹೆಚ್ಚಾಗಿರೋದೆ. ಬೆಳೆಯುವ ಮಕ್ಕಳಿಗೆ ಮೂಳೆಗಳ ಬೆಳವಣಿಗೆಗೆ ಬೇಕಾದ ಕ್ಯಾಲ್ಸಿಯಂ ಅನ್ನು ಕರುಳಿನಿಂದ ಹೀರಲು ಅನುಕೂಲ ಮಾಡುತ್ತದೆ.
1: ತುಂಬಾ ಸಂತೋಷ ಡಾಕ್ಟರ್ ಸುಮಾ ಅವರೇ. ಪ್ರಸ್ತುತ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಾಣಿಗಳಲ್ಲಿ ಒಂದು ವಿಶಿಷ್ಟ ಮತ್ತು ಪ್ರೀತಿಯ ಪ್ರಾಣಿ ಕತ್ತೆಯ ಬಗ್ಗೆ ಮಹತ್ವವಾದ ಮಾಹಿತಿಯನ್ನ ನಮ್ಮ ರೈತ ಸಮುದಾಯಕ್ಕೆ ಒದಗಿಸಿದ್ದೀರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ಈ ಪ್ರಾಣಿ ಬಗ್ಗೆ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
0: 9535734333 9535734333.
1: ಧನ್ಯವಾದಗಳು.
0: ಧನ್ಯವಾದಗಳು ಸರ್.

ರೈತಬಂಧುವರೇ, ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಜನಪದ ಸಂಗೀತ. ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರ್ಯ ಹಾಗೂ ಸಂಗಡಿಗರಿಂದ ತಮಟೆ ನಗಾರಿ ವಾದನವನ್ನ ಈಗ ಕೇಳೋಣ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ವಿದೇಶದಲ್ಲಿರುವ ನಿಮ್ಮವರ ಆರೋಗ್ಯದ ಕಾಳಜಿಗೆ ಅಂಚೆ ಇಲಾಖೆಯ ವಿಶ್ವಾಸಾರ್ಹ ಬೆಂಬಲ. ಆಯುರ್ವೇದ, ಹೋಮಿಯೋಪತಿ ಸೇರಿದಂತೆ ವಿವಿಧ ಔಷಧಿಗಳನ್ನು 150+ ದೇಶಗಳಿಗೆ ಸುಲಭವಾಗಿ ಹಾಗೂ ಕೈಗೆಟುಕುವ ದರದಲ್ಲಿ ಕಳುಹಿಸಬಹುದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿ ಬಿಲ್ ನೀಡಿದರೆ ಸಾಕು,
1: ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲೇ ಬುಕಿಂಗ್ ಸೌಲಭ್ಯ ಲಭ್ಯ. ದರಗಳ ವಿವರಕ್ಕಾಗಿ ಡಾಕ್ ಸೇವಾ ಆಪ್ ಪರಿಶೀಲಿಸಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ 2.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಜನಪದ ಸಂಗೀತದಲ್ಲಿ ಈಗ ಕೇಳಿ ತತ್ವಪದಗಳನ್ನು ಕುಷ್ಟಗಿ ತಾಲೂಕಿನ ಶರಣಪ್ಪ ಮತ್ತು ಸಂಗಡಿಗರಿಂದ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಸಮಗ್ರ ಸುಧಾರಣೆಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ಕರೆ. ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳ ಪೂರೈಕೆಗೆ ರಕ್ಷಣಾ ಸಚಿವಾಲಯ 660 ಕೋಟಿ ರೂಪಾಯಿ ಒಪ್ಪಂದ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಹರ್ಮನ್ ಪ್ರೀತ್ ಕೌರ್. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ವೆಸ್ಟ್ ಇಂಡೀಸ್ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸಲು ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಉದ್ಯಮ ವಲಯಕ್ಕೆ ಅಗತ್ಯವಿರುವ ಸಂಶೋಧನೆ, ಯೋಜನೆ, ಮೌಲ್ಯಮಾಪನ ಮತ್ತು ಉಸ್ತುವಾರಿಯನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಈ ಪ್ರಾಧಿಕಾರ ದೇಶದ ಸರ್ವೋಚ್ಚ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಜಿಡಿಪಿ ಶೇಕಡಾ 7-8 ದರದಲ್ಲಿ ಬೆಳೆಯುತ್ತಿದ್ದು, ಸರಕು ಸಾಗಣೆ ಬೇಡಿಕೆಯನ್ನು ಪೂರೈಸಲು 10 ವರ್ಷಗಳ ದೀರ್ಘಾವಧಿಯ ರಾಷ್ಟೀಯ ಸಾರಿಗೆ ಸಮಗ್ರ ಕ್ರಿಯಾ ಯೋಜನೆಯನ್ನು ಈ ಪ್ರಾಧಿಕಾರ ರೂಪಿಸಲಿದೆ ಎಂದರು. ಇದರ ಜೊತೆಗೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಹೂಡಿಕೆ ಒದಗಿಸಲು 10,000 ಕೋಟಿ ರೂಪಾಯಿಗಳ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ನಿಧಿ ಸ್ಥಾಪನೆಗೆ ಸಂಪುಟ ಅನುಮೋದನೆ ನೀಡಿದೆ. ಉತ್ತಮ ಉದ್ಯಮ ಸಾಮರ್ಥ್ಯ ಹೊಂದಿರುವ ಎಸ್ಎಂಇಗಳಿಗೆ ಈ ನಿಧಿಯಿಂದ ದೀರ್ಘಾವಧಿಯ ಬಂಡವಾಳ ಸಿಗಲಿದ್ದು, ಸಿಂಹಪಾಲು ಮೊತ್ತವನ್ನು ಉತ್ಪಾದನಾ ವಲಯದ ಉದ್ಯಮಗಳಿಗೆ ವಿನಿಯೋಗಿಸಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು. ಸಾರ್ವಜನಿಕ ಸೇವೆಯಲ್ಲಿ ಸತತ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಕೇಂದ್ರ ಸಚಿವ ಸಂಪುಟ ಅಭಿನಂದಿಸಿದ್ದು, ಇದೇ ಸಂದರ್ಭದಲ್ಲಿ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. 2001 ಅಕ್ಟೋಬರ್ 7 ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2014 ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ನಾಳೆಗೆ ಅವರು ಈ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸುತ್ತಿದ್ದಾರೆ. ಜಾಗತಿಕ ದಕ್ಷಿಣದ ರಾಷ್ಟಗಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಲು ಹಾಗೂ ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಕೈಗೆಟಕುವ ರೀತಿಯಲ್ಲಿ ಸುಲಭ ಹಣಕಾಸು ನೆರವು ಕಲ್ಪಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳಲ್ಲಿ ಸಮಗ್ರ ಸುಧಾರಣೆ ತರುವಂತೆ ವಿಶ್ವಸಂಸ್ಥೆಯಲ್ಲಿ ಭಾರತ ಪುನರುಚ್ಚರಿಸಿದೆ. ವಿಶ್ವಸಂಸ್ಥೆ ಮಹಾಸಭೆಯ 2 ಸಮಿತಿ ಸಭೆಯಲ್ಲಿ ಭಾರತದ ಪರವಾಗಿ ಮಾತನಾಡಿದ ಬಿಜೆಪಿ ಸಂಸದ ಸಿಪಿ ಜೋಶಿ, 21 ಶತಮಾನದ ಅಗತ್ಯತೆಗಳಿಗೆ ಅನುಗುಣವಾಗಿ ಜಾಗತಿಕ ಹಣಕಾಸು ಸಂಸ್ಥೆಗಳನ್ನು ಮರುರಚನೆ ಮಾಡಬೇಕಾಗಿದೆ ಎಂದು ಪ್ರತಿಪಾದಿಸಿದರು. ಇದೇ ವೇಳೆ ಜಾಗತಿಕ ದಕ್ಷಿಣ ರಾಷ್ಟಗಳ ಅಭಿವೃದ್ಧಿಗೆ ಭಾರತ ನೀಡುತ್ತಿರುವ ಕೊಡುಗೆಗಳನ್ನು ಪ್ರಸ್ತಾಪಿಸಿದ ಅವರು, ಭಾರತ ವಿಶ್ವಸಂಸ್ಥೆ ಅಭಿವೃದ್ಧಿ ಪಾಲುದಾರಿಕೆ ನಿಧಿಗೆ ಭಾರತ $150 ದಶಲಕ್ಷ ಹೂಡಿಕೆ ಮಾಡಿದೆ. ಇದರ ಜೊತೆಗೆ ವಿಪತ್ತು ನಿರೋಧಕ ಮೂಲಸೌಕರ್ಯಗಳನ್ನು ಒಕ್ಕೂಟ ಮತ್ತು ಅಂತಾರಾಷ್ಟೀಯ ಸೌರ ಒಕ್ಕೂಟದ ಮೂಲಕ ಭಾರತ ಕೊಡುಗೆ ನೀಡುತ್ತಿದೆ ಎಂದರು. ಭಾರತೀಯ ನೌಕಾಪಡೆ ಯುದ್ದ ಹಡಗುಗಳಿಗೆ ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳನ್ನು ಪೂರೈಸಲು ರಕ್ಷಣಾ ಸಚಿವಾಲಯ ಬ್ರಹ್ಮೋಸ್ ಏರೋಸ್ಪೇಸ್ ಖಾಸಗಿ ಸಂಸ್ಥೆಯೊಂದಿಗೆ 660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ಸಂಪೂರ್ಣವಾಗಿ ದೇಶೀಯ ವಿನ್ಯಾಸ ಮತ್ತು ಉತ್ಪಾದನೆಗೆ ಆದ್ಯತೆ ನೀಡುವ ಬೈ ಯೋಜನೆಯಡಿ ಈ ರಕ್ಷಣಾ ಖರೀದಿ ನಡೆಯುತ್ತಿದ್ದು, ಶೇಕಡ 68% ದೇಶೀಯ ಬಿಡಿ ಭಾಗಗಳನ್ನು ಬಳಸಲಾಗುತ್ತಿದೆ. ಇದರಿಂದ ಎಂಎಸ್ಎಂಇ ಸೇರಿದಂತೆ ವಿವಿಧ ಭಾರತೀಯ ಉದ್ಯಮಿಗಳಿಗೆ ಪ್ರೋತ್ಸಾಹ ಸಿಗಲಿದ್ದು, ಮುಂಬರುವ 3 ವರ್ಷಗಳಲ್ಲಿ ವ್ಯಾಪಕ ಉದ್ಯೋಗಾವಕಾಶಗಳು

0: ಸೃಷ್ಟಿಯಾಗಲಿವೆ. ಸ್ವದೇಶಿ ನಿರ್ಮಿತ ಹೈ ಆಲ್ಟಿಟ್ಯೂಡ್ ವೇದಿಕೆ ತಂತ್ರಜ್ಞಾನದ ವೈಮಾನಿಕ ಪರೀಕ್ಷಾರ್ಥ ಹಾರಾಟವನ್ನು ಇಂದು ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಯಶಸ್ವಿಯಾಗಿ ನಡೆಸಿದೆ. ಭಾರತೀಯ ವಾಯುಪಡೆ ಮಿಲಿಟರಿ ವಾಯುಯಾನ ಯೋಗ್ಯತೆ ಮತ್ತು ಪ್ರಮಾಣೀಕರಣ ಕೇಂದ್ರ, ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ, ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಪ್ರಯೋಗ ನಡೆಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪರೀಕ್ಷೆಯ ವೇಳೆ ಸಮುದ್ರ ಮಟ್ಟದಿಂದ 21 ಕಿಲೋಮೀಟರ್ ಎತ್ತರವನ್ನು ತಲುಪಿದ ಈ ನೂತನ ವ್ಯವಸ್ಥೆ ಸುಮಾರು 20 ಕಿಲೋಮೀಟರ್ ಎತ್ತರದಲ್ಲಿ ಸತತ 30 ನಿಮಿಷಗಳಿಗೂ ಹೆಚ್ಚು ಕಾಲ ಯಶಸ್ವಿಯಾಗಿ ಹಾರಾಟ ನಡೆಸಿದೆ. ಯಶಸ್ವಿ ಪರೀಕ್ಷೆ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತೀಯ ಚುನಾವಣಾ ಆಯೋಗ ಮತ್ತು ದೇಶದ ಇತರೆ ಸಾಂವಿಧಾನಿಕ ಸಂಸ್ಥೆಗಳನ್ನು ಪದೇ ಪದೇ ಗುರಿಯಾಗಿರಿಸಿಕೊಂಡು ಟೀಕೆ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ನಡೆ ಕುರಿತಂತೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕೀಯ ಪಕ್ಷಗಳು ಜನಸೇವೆಗೆ ಆದ್ಯತೆ ನೀಡಬೇಕು ಹಾಗೂ ಚುನಾವಣೆಯಲ್ಲಿ ದೊರೆಯುವ ಜನಾದೇಶವನ್ನು ಗೌರವದಿಂದ ಸ್ವೀಕರಿಸಬೇಕು ಎಂದರು. ಸಾರ್ವಜನಿಕರ ಬೆಂಬಲ ಸಿಗದಿದ್ದಾಗ ಸಾಂವಿಧಾನಿಕ ಸಂಸ್ಥೆಗಳನ್ನೇ ಪ್ರಶ್ನಿಸುವುದು ಕಾಂಗ್ರೆಸ್ ಪಕ್ಷದ ನಿಲುವಾಗಿದೆ ಎಂದು ಕಟುವಾಗಿ ಟೀಕಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದತಿ, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿಯಲ್ಲಿದೆ. ಸುಮಾರು 70 ವರ್ಷಗಳ ಕಾಲ ಬದಲಾಯಿಸಲಾಗದಂತೆ ಉಳಿದುಕೊಂಡಿದ್ದ ಸಂವಿಧಾನದ 370ನೇ ವಿಧಿಯನ್ನು ತೆಗೆದುಹಾಕಿದರೆ ಕಣಿವೆ ರಾಜ್ಯದಲ್ಲಿ ಹಿಂಸಾಚಾರ ಭುಗಿಲೇಳಬಹುದು ಎಂಬ ಭೀತಿಯಿಂದ ಹಿಂದಿನ ಸರ್ಕಾರಗಳು ಹಿಂಜರಿಯುತ್ತಿದ್ದವು. 2016 ಅಶಾಂತಿ ಮತ್ತು ಸುದೀರ್ಘ ಕರ್ಫ್ಯೂಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರದಿಂದ ದೊಡ್ಡ ಮಟ್ಟದ ಅವ್ಯವಸ್ಥೆ ಸೃಷ್ಟಿಯಾಗಬಹುದು ಎಂದೇ ನಿರೀಕ್ಷಿಸಲಾಗಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಯಾವುದೇ ಹಿಂಸಾಚಾರ ನಡೆಯದಂತೆ ಅತ್ಯಂತ ಭದ್ರ ಯೋಜನೆ ರೂಪಿಸಿತ್ತು. ರಾಷ್ಟಪತಿಯವರ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ರಾಜ್ಯ ಪುನರ್ರಚನಾ ಕಾರ್ಯವನ್ನು ಒಂದೇ ದಿನ ಮಂಡಿಸಿ ಜಾರಿಗೆ ತರುವ ಮೂಲಕ ಕಣಿವೆಯಲ್ಲಿ ಶಾಂತಿ ಕಾಪಾಡಲಾಯಿತು. ತದನಂತರ ಡಿಸೆಂಬರ್ 2023 ಈ ಪ್ರಕ್ರಿಯೆಯನ್ನು ಎತ್ತಿ ಹಿಡಿದ ಸುಪ್ರೀಂಕೋರ್ಟ್ 370ನೇ ವಿಧಿ ತಾತ್ಕಾಲಿಕ ಉಪಬಂಧವಾಗಿತ್ತು ಎಂದು ಸ್ಪಷ್ಟಪಡಿಸಿತು. ಇದನ್ನು ಅನುಸರಿಸಿ 2024 ಜಮ್ಮು ಕಾಶ್ಮೀರದಲ್ಲಿ ಒಂದು ದಶಕದ ನಂತರ ಯಶಸ್ವಿ ವಿಧಾನಸಭಾ ಚುನಾವಣೆಗಳು ನಡೆದವು. 1949 ತಾತ್ಕಾಲಿಕ ಎಂದು ಹೆಸರಿಸಲ್ಪಟ್ಟಿದ್ದ ಈ ವಿಧಿಗೆ ಮುಕ್ತಿ ಸಿಗಲು 70 ವರ್ಷಗಳು ಬೇಕಾದವು. ಒಮಾನ್ ಕರಾವಳಿಯಲ್ಲಿ ಪನಾಮಾ ಧ್ವಜ ಹೊಂದಿದ್ದ ವಾಣಿಜ್ಯ ನೌಕೆ ಎಂಟಿ ಆನ್ ಪೀಸ್ ನೌಕೆ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ಈ ನೌಕೆ ಹೊರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗುತ್ತಿದ್ದ ವೇಳೆ ಅದರ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಹಡಗಿನಲ್ಲಿದ್ದ ಒಟ್ಟು 19 ಸಿಬ್ಬಂದಿಯಲ್ಲಿ 17 ಭಾರತೀಯರು ಭಾರತೀಯ ಪ್ರಜೆಗಳಾಗಿದ್ದರು. ದಾಳಿಯಲ್ಲಿ ಗಾಯಗೊಂಡಿರುವ 11 ಭಾರತೀಯ ಪ್ರಜೆಗಳು ಸೇರಿದಂತೆ ಒಟ್ಟು 12 ಸಿಬ್ಬಂದಿಯನ್ನು ಒಮಾನ್ ಅಧಿಕಾರಿಗಳ ನೆರವಿನಿಂದ ತಕ್ಷಣವೇ ರಕ್ಷಿಸಲಾಗಿದ್ದು ಒಮಾನ್ನ ಕಸಬ್ನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಮಯೋಚಿತ ನೆರವು ನೀಡಿದ ಒಮಾನ್ ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ವಿದೇಶಾಂಗ ಸಚಿವಾಲಯ ಧನ್ಯವಾದ ತಿಳಿಸಿದೆ. ಇನ್ನೊಂದು ಘಟನೆಯಲ್ಲಿ ಕಪ್ಪು ಸಮುದ್ರ ಪ್ರದೇಶದಲ್ಲಿ ಸಂಚರಿಸಿದ್ದ ಎಂವಿ ರಾಯಡ್ ಮೊಹಮ್ಮದ್ ನೌಕೆಯ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ದಾಳಿಯಲ್ಲಿ ಭಾರತೀಯ ಪ್ರಜೆಗಳು ಗಾಯಗೊಂಡಿದ್ದು ಇಬ್ಬರು ವಿದೇಶಿ ನಾವಿಕರು ಹತ್ಯೆಗೊಳಗಾಗಿದ್ದಾರೆ. ಗಾಯಗೊಂಡವರನ್ನು ರೊಮೇನಿಯಾ ಅಧಿಕಾರಿಗಳು ರಕ್ಷಿಸಿದ್ದು ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದಾರೆ. ಭಾರತ ರೊಮೇನಿಯಾದ ಸಹಾಯಕ್ಕೆ ಧನ್ಯವಾದ ತಿಳಿಸಿದೆ. ಭಾರತಕ್ಕೆ ದೊರೆತ ಏಕೈಕ ಮಹಿಳಾ ವಿಶ್ವಕಪ್ ತಂದುಕೊಟ್ಟ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಎಲ್ಲ 3 ಮಾದರಿಯ ತಮ್ಮ ಸ್ಥಾನಗಳನ್ನು ತ್ಯಜಿಸುವುದಾಗಿ ಘೋಷಿಸಿದ್ದಾರೆ. ತನ್ನ ಜವಾಬ್ದಾರಿ ಸಂಪನ್ನವಾಗಿದೆ ಮತ್ತು ಕ್ರಿಕೆಟ್ನ ಪ್ರೀತಿಗಾಗಿ ಮುಂದಿನ ಆಟ ಆಡುವುದಷ್ಟೇ ತನ್ನ ಗುರಿ ಎಂದು 37 ವರ್ಷದ ಹರ್ಮನ್ ಪ್ರೀತ್ ಹೇಳಿಕೊಂಡಿದ್ದಾರೆ. ಅಗ್ರ ಕ್ರಮಾಂಕದ ಇನ್ನೋರ್ವ ಭಾರತೀಯ ಆಟಗಾರ್ತಿ ಸ್ಮೃತಿ ಮಂದಾನ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ

0: ವೆಸ್ಟ್ ಇಂಡೀಸ್ ವಿರುದ್ಧ 2-1 ಅಂತರದಲ್ಲಿ ಸರಣಿ ಕೈವಶ ಮಾಡಿಕೊಂಡ ಭಾರತ ಇಂದಿನಿಂದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯಲ್ಲಿ ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ಸೆಣಸುತ್ತಿದೆ. ಉತ್ತರ ಪ್ರದೇಶದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಟಿ20 ಸರಣಿಯ ಮೊದಲನೇ ಪಂದ್ಯದಲ್ಲಿ ಭಾರತ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ವೆಸ್ಟ್ ಇಂಡೀಸ್ ತಂಡ ಇತ್ತೀಚಿನ ವರದಿ ಬಂದಾಗ 7.5 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 57 ರನ್ ಗಳಿಸಿ ಆಟವಾಡುತ್ತಿದೆ. ನವದೆಹಲಿಯಲ್ಲಿಂದು ಜವಳಿ ಉದ್ಯಮದ ಅಭಿವೃದ್ಧಿ ಮಂಡಳಿಯ ಮೊದಲ ಸಭೆಯನ್ನು ಜವಳಿ ಸಚಿವಾಲಯ ಆಯೋಜಿಸಿತ್ತು. ಉತ್ಪಾದನೆ, ನಾವೀನ್ಯತೆ ಮತ್ತು ಜಾಗತಿಕ ಮಾರುಕಟ್ಟೆ ಪ್ರವೇಶದ ನಿಟ್ಟಿನಲ್ಲಿ ಸಮಗ್ರ ಸರಪಳಿ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಸಭೆಯಲ್ಲಿ ಕರೆ ನೀಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಸಮಗ್ರ ಸುಧಾರಣೆಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ಕರೆ. ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳ ಪೂರೈಕೆಗೆ ರಕ್ಷಣಾ ಸಚಿವಾಲಯ 660 ಕೋಟಿ ರೂಪಾಯಿ ಒಪ್ಪಂದ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಹರ್ಮನ್ಪ್ರೀತ್ ಕೌರ್. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ವೆಸ್ಟ್ ಇಂಡೀಸ್ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45:15. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೇಳಿ ಚಿತ್ರಗೀತೆಗಳನ್ನು. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮುಂಗಾರು ಮಳೆ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಶೋಬೆರ್ಗಿ ಅವರ ಸಾಹಿತ್ಯದಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಕೇಳಿ ರ್ಯಾಂಬೋ 2 ಚಿತ್ರದ ಗೀತೆ. ಗಾಯಕರು ರವೀಂದ್ರ ಸ್ವರ್ಗಾವಿ ಮತ್ತು ಶಮಿತಾ ಮಲ್ನಾಡ್.

ವಿಜಯ್ ಪ್ರಕಾಶ್ ಹಾಗೂ ಪಲಕ್ ಮುಚ್ಚಳ್ ಅವರ ಧ್ವನಿಯಲ್ಲಿ ಕೇಳಿ ಅಯೋಗ್ಯ ಚಿತ್ರದ ಗೀತೆ. ಚೇತನ್ ಕುಮಾರ್ ಅವರ ಗೀತ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಜಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ, ಎಂ ರಂಗಾರಾವ್ ಅವರ ಸಂಗೀತದಲ್ಲಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬಂಧನ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮುಂದಿನ ಗೀತೆಯನ್ನು ಕೇಳಿ, ರಾಜ್ ಚಿತ್ರದಿಂದ

ಮಾತ್ರ ಈ ಕಲಿಗಾಲದಾಗ ಪರಮೇಶ್ವರನಾದ ಶಿವನು ಕೈಲಾಸದಿಂದ ಭೂಲೋಕವನ್ನು ದಿಟ್ಟಿಸಿ ನೋಡಲಾಗಿ ಸೈಟ್ ಕೊಡಿಸ್ತೇವ್ರಿ, ಸಾಲ ಕೊಡಿಸ್ತೇವ್ರಿ, ಸರ್ಕಾರಿ ನೌಕರಿ ಕೊಡಿಸ್ತೇವು, ಬೇಕಾದ ಕಾಲೇಜಿನಾಗ ಸೀಟ್ ಕೊಡಿಸ್ತೇವು ಅಂತ ಕಿವಿಯಾಗ ಹೂವ ಹಣೆಯಾಗ ತಿಲಕ ಇಡ್ತಾ ಇರತಕ್ಕಂತ ಸಂದರ್ಭದಾಗ

0: ಕಂಡು ಪರಂದಾಮಯ್ಯ
1: ಹೋಗ್ಬಿಟ್ಟ ಗುರುಗಳೇ
0: ತರ ತರ ತರನೆ ಎಳೆದು ತಂದು ವಿಠಲನ ಮುಂದೆ ನಿಲ್ಲಿಸಿ ಕಳ ಕಳ ಕಳನೆ ಒಂದೇ ಕಣ್ಣಿನಲ್ಲಿ ಅಳುತ್ತ ವಿಠಲ ರಂಗ ನಾನು ಮಾಡಿದ ಪುಣ್ಯ ನಿನಗೆ
1: ರುಚಿಯಾಗಿಲ್ವ ತಂದೆ.

ಜಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಕೇಳಿ ರಾಜಾ ನನ್ನ ರಾಜಾ ಚಿತ್ರದ ಗೀತೆ. ಗಾಯಕರು ಪಿ ಬಿ ಶ್ರೀನಿವಾಸ್.

ಚಿತ್ರಗೀತೆಗಳಲ್ಲಿ ಕೊನೆಯದಾಗಿ ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮಿಲನ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:30. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡೊಂದು

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಜನಪದ ಸಂಗೀತದಲ್ಲಿ ಕೇಳಿ ರಿವಾಯತ್ ಪದಗಳನ್ನು ಕುಷ್ಟಗಿ ತಾಲೂಕಿನ ಗುಮ್ಮಗೆರೆ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಮತ್ತು ಸಂಗಡಿಗರಿಂದ.

ನಿಮ್ಮ ವಚನ ಮೀರುವುದಿಲ್ಲ. ಕೊಟ್ಟ ಭಾಷೆ ತಪ್ಪುವುದಿಲ್ಲ. ಬರತೀನಿ ನಾಳಿನ ದಿವಸ.

ಮಂತ್ರತಂದ್ರಲಾಗು ಮಾಡೆ ಮಲ್ಲಿಗೆಣ್ಣಿ ಮಕರಂದ ಮಾಡಿ ಅರಬಿಗೂಲಾಲು ದಿನ ಕಡ್ಡಿ ಸಾಯೇದ್ದ.

ಇಡಕೊಂಡು ಬಾಜರದಾರೆ ಕಂಡ ದೋಲಿ ಕೇಳಿದ ದೋಲಿ ಯಾರಾದೈತೋ ಹೇಳಾರೆ ಮಾಬೂಬಾ ಬಾಯಿ ತುಂಬಾ

ಇದುವರೆಗೂ ಜನಪದ ಸಂಗೀತದಲ್ಲಿ ರಿವಾಯತ್ ಪದಗಳನ್ನು ಕೇಳಿದ್ರಿ. ಕುಷ್ಟಗಿ ತಾಲೂಕಿನ ಗುಮ್ಮಗೇರಿ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಹಾಗೂ ಸಂಗಡಿಗರಿಂದ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ 9:00 ಇಂಗ್ಲಿಷ್ನಲ್ಲಿ ವಾರ್ತೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಜಾಹೀರಾತನ್ನು ಕೇಳಿದ್ರಿ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಡಾಕ್ಟರ್ ಕೆ ಎಸ್ ನಿಸಾರ್ ಅಹಮದ್ ವಿರಚಿತ ಭಾವಗೀತೆಗಳನ್ನು ಮೈಸೂರು ಅನಂತಸ್ವಾಮಿ, ಕಸ್ತೂರಿ ಶಂಕರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ.

ಇದುವರೆಗೂ ಡಾಕ್ಟರ್ ಕೆಎಸ್ ನಿಸಾರ್ ಅಹಮದ್ ವಿರಚಿತ ಭಾವಗೀತೆಗಳನ್ನು ಮೈಸೂರು ಅನಂತಸ್ವಾಮಿ, ಮಂಜುಳಾ ಗುರುರಾಜ್ ಹಾಗೂ ಕಸ್ತೂರಿ ಶಂಕರ್ ಇವರ ಧ್ವನಿಗಳಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:30. ಈಗ ಕೇಳಿ ನಾಟಕ ಗುಡುಗುಡು ಗುಮ್ಮಟ ದೇವರು. ರಚನೆ ಕೆ ಶಾರದಾ ಭಟ್, ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.

0: ನಾಟಕ ಗುಡುಗುಡು ಗುಮ್ಮಟ ದೇವರು. ರಚನೆ ಕೆ ಶಾರದಾ ಭಟ್. ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈಗ ಕೇಳಿ ನಾಟಕ ಗುಡುಗುಡು ಗುಮ್ಮಟ ದೇವರು.
1: ಇವತ್ತು ಅಡುಗೆ ಏನು ಮಾಡೋದು ಅಂತ ಗೊತ್ತಾಗೋದೇ ಇಲ್ಲ. ಮನೆಯಲ್ಲಂತೂ ಒಂದೇ ಒಂದು ಒಣಗಿದ ಟೊಮೆಟೊ ಬಿಟ್ಟರೆ ಒಂಚೂರು ತರಕಾರಿ ಇಲ್ಲ. ಲಾರಿ ಸ್ಟ್ರೈಕ್ ಅಂತ ಮಾರ್ಕೆಟ್ನಲ್ಲಿ ತರಕಾರಿ ಬಾರದೇ ಇದ್ದರೆ ಚಿಲ್ಲರೆ ಅಂಗಡಿಗಳಲ್ಲಿ ತರಕಾರಿ ಎಲ್ಲಿಂದ ಬರಬೇಕು? ಪಾಪ, ಆಕೆ ಬದುಕಿದ್ದಾಗ ನನಗೆ ಅಡುಗೆ ಮನೆ ಯೋಚನೆಯೇ ಇರಲಿಲ್ಲ. ಆಕೆಯೇ ತಡ್ಕಾಡಿ ಮೆಂತ್ಯ ತಂಬುಳಿನೋ ಹುಣಸೆ ಹುಳಿ ಬೆಲ್ಲ ಹಾಕಿ ಸಾರು ಏನಾದರೂ ಮಾಡ್ತಾ ಇತ್ತು. ಹೇಗೂ ಒಂದೇ ಒಂದು ಟೊಮೆಟೊ ಇದೆ, ಒಂದು ಲೋಟದಷ್ಟು ನೀರು ಹಾಕಿ ಸಾರು ಮಾಡ್ತೀನಿ. ಹಪ್ಪಳದ ಡಬ್ಬದಲ್ಲಿ ಮೆಣಸಿನಕಾಯಿ ಬಾಳಕ ಇದೆ, ಹುರಿತೀನಿ. ಅಂತೂ ಇವತ್ತು ಒಂದು ದಿನ ಹೇಗೂ ಕಳೆದರಾಯಿತು. ನಾಳೆ ಸ್ಟ್ರೈಕ್ ಮುಗಿದು ಮಾರ್ಕೆಟ್ಗೆ ತರಕಾರಿ ಬಂದರೂ ಬರಬಹುದು.
2: ರಾಮಣ್ಣ, ಏ ರಾಮಣ್ಣ, ಇದೇನಪ್ಪ ಮನೆಯಲ್ಲಿ?
1: ಅರೆ ರೇ, ಇದೇನಪ್ಪ ಶ್ರೀಪಾದ, ಇವಾಗಲೇ ಬಂದೆ. ಸಾಯಂಕಾಲ ಅಲ್ವಾ ನಾವು ವಾಕಿಂಗ್ ಹೋಗೋದು, ಈಗಿನ್ನು ಬೆಳಗ್ಗೆ 10 ಗಂಟೆ ಅಷ್ಟೇ. ಅಲ್ಲ, ಮರ್ತು ಈಗಲೇ ಸಂಜೆ ಆಯ್ತು ಅಂತ ತಿಳ್ಕೊಂಡ್ಯೋ ಹೇಗೆ?
2: ಏನಪ್ಪ ರಾಮಣ್ಣ, ಈ ನಿನ್ನ ಶ್ರೀಪಾದಿಗೆ ಈವಾಗಲೇ ಅರಳು ಮುರುಳು ಶುರುವಾಯಿತು ಅಂದ್ಕೊಂಡಿಯೇನು? ರಿಟೈರ್ ಆಗೋಕ್ಕೆ ಮುಂಚೆ DC ಆಫೀಸ್ನಲ್ಲಿ ಹೆಡ್ ಕ್ಲರ್ಕ್ ಆಗಿಯೇ 10 ವರ್ಷ ಸರ್ವಿಸ್ ಮಾಡಿದ್ದೀನಿ ಕಣಯ್ಯ. ನಾನು ಇದ್ದ ಅವಧಿಯಲ್ಲಿ ನನ್ನ ಡಿಪಾರ್ಟ್ಮೆಂಟ್ ಹೇಗಿತ್ತು ಅಂತ ಈವಾಗಲೂ ಜೂನಿಯರ್ಗಳು ನೆನಪಿಸ್ಕೊಳ್ತಾರೆ. ನನ್ನ ಸಬಾರ್ಡಿನೇಟ್ಗಳೆಲ್ಲ ಖಡಕ್ ಶ್ರೀಪಾದರಾವ್ ಅಂತಿದ್ದದ್ದು ಜ್ಞಾಪಕ ಇಲ್ವಾ? ಹಾಗೆಲ್ಲ ಅರಳು ಮರಳು ಆಗುವ ಆಸಾಮಿ ನಾನಲ್ಲ ಕಣಯ್ಯ. ಯಾರೋ ಪುಣ್ಯಾತ್ಮರು ಒಳ್ಳೆ ಸೊಗಡವರೇಕಾಯಿ ತಂದುಕೊಟ್ಟಿದ್ರು, ನನ್ನ ಹೆಂಡತಿ ಸೊಗ್ಗಸ್ಸಾಗಿ ಹುಳಿ ಮಾಡಿದ್ದಾಳೆ, ನಿಂಗೆ ಕೊಡು ಅಂತ ಡಬ್ಬದಲ್ಲಿ ಹಾಕಿಕೊಟ್ಟಿದ್ದಾಳೆ. ಏನು ಘಮ್ ಅಂತಿದೆ ಅಂದರೆ ನಾನೇ ತಿಂದ್ಬಿಡೋಣ ಅನ್ನಿಸ್ತದೆ.
1: ಏಯ್ ಏಯ್, ಮತ್ತೆ ತಿಂದು ಗಿಂದು ಬಿಟ್ಟಿಯ ಕೊಡಲಿ? ನೀನು ಹೇಳ್ತಿ, ನನಗಂತ ಕೊಟ್ಟದಲ್ವೇನು? ನೀನೇ ತಿಂದು ಹಾಕಿದರೆ ನನಗಿರೋಲ್ಲ ಮತ್ತೆ ಅಲ್ವೇನು?
2: ಅಲ್ವೋ ರಾಮಣ್ಣ, ಅಂದ ಹಾಗೆ ನಿನ್ನ ಹೆಂಡತಿ ಶ್ರಾದ್ದ ಬಂತಲ್ವೇನೋ? ದೆಲ್ಲಿಯಿಂದ ಮಗ ಏನಾದರೂ ಅಮ್ಮನ ಶ್ರಾದ್ದ ಅಂತ ಬರ್ತಾನೇನೋ?
1: ಅದರ ಆಸೆಯೇ ಬಿಟ್ಟಿದ್ದೀನಿ ಶ್ರೀಪಾದ. ನಾನು ಅಮ್ಮ ಸತ್ತ 12ನೇ ದಿವಸಕ್ಕೆ ಒಂದು ಸಾರಿ ಆತ ಬಂದದ್ದು ಬಿಟ್ಟರೆ ಇನ್ಯಾವತ್ತೂ ಅಮ್ಮನ ಶ್ರಾದ್ದ ಅಂತ ಅವನು ಬಂದೇ ಇಲ್ಲ. ಈಗಂತೂ ಮದುವೆ ಆಗಿದೆ, ಯಾವಳೋ ಪಂಜಾಬ್ ಹುಡುಗಿನ ಕಟ್ಕೊಂಡು ಊರನ್ನೇ ಮರೆತು ಬಿಟ್ಟ ಆಗಿದೆ ಅವನು. ಏನು ಮಾಡೋದು, ಪ್ರೈಮರಿ ಸ್ಕೂಲ್ ಮೇಷ್ಟ್ರಾಗಿ ನಾನು ಹೊಟ್ಟೆ ಬಟ್ಟೆ ಕಟ್ಟಿ ಅವನಿಗೆ ಇಂಜಿನಿಯರ್ ಕಲಿಸಿದ್ದೇ ಬಂತು. ಈ ಕರ್ಮಕ್ಕೆ ಗಂಡು ಮಕ್ಕಳು ಬೇಕೇನಯ್ಯ? ಅಪುತ್ರಸ್ಯ ಗತಿರ್ನಾಸ್ತಿ, ಸ್ವರ್ಗವು ನೈವಚ ನೈವಚ ಅಂತ ಬರೆದಿದ್ದಾನಲ್ಲ, ಅವನಿಗೆ ಕಪಾಳಕ್ಕೆರಡು ಬಿಗಿಬೇಕು ನೋಡು. ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ವಾಸಿ ಕಣಯ್ಯ. ನನ್ನ ಮಗಳು ಪಾಪ.

0: ಹೋದ ಸಲ ನನ್ನ ಮಗಳು ಮುಂಬೈಯಿಂದ ಬಂದಾಗ ಹೇಳ್ತಾ ಇದ್ಲು,
1: ಪಾಪ
0: ಅವರ ಬೀದಿನಲ್ಲೇ ಒಬ್ಳು ಹೆಂಗಸು ಚಿಕ್ಕ ವಯಸ್ಸಿನಲ್ಲೇ ಗಂಡ ತೀರಿ ಗಂಡು ಮಗನ ಓದಿಸಿ ದೊಡ್ಡವನು ಮಾಡೋದಕ್ಕೆ ಪಡಬಾರ್ದ ಕಷ್ಟಪಟ್ಲಂತೆ. ತಾಯಿ ಅವರಿವರ ಚಾಕರಿ ಮಾಡಿ ಮಗನಿಗೆ ಡಿಗ್ರಿ ಮಾಡಿಸಿಯೂ ಆಯಿತು. ಅವನಿಗೆ ಕೆಲಸ ಸಿಕ್ಕಿ ಮದುವೆನೂ ಆಯಿತು. ಮದುವೆ ಆದಮೇಲೆ ಅವ ಏನು ಮಾಡ್ದ ಗೊತ್ತಾ?
1: ಏನು ಮಾಡ್ದ?
0: ಟೂರ್ ಹೋಗೋಣ ಅಂತ ತಾಯಿ ಮತ್ತು ಹೆಂಡತಿನ ಕರ್ಕೊಂಡೋಗಿ ಅದು ಯಾವುದೋ ಊರಲ್ಲಿ ತಾಯಿನ ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಬಿಟ್ಟು ಗಂಡ ಹೆಂಡತಿ ಗುಟ್ಟಾಗಿ ವಾಪಸ್ ಬಂದ್ರಂತೆ.
1: ಪಾಪ,
0: ಆಕೆ ಕೈಯಲ್ಲಿ ದುಡ್ಡಿಲ್ಲ, ಮರಾಠಿ ಭಾಷೆ ಬಿಟ್ಟರೆ ಬೇರೆ ಭಾಷೆನೂ ಗೊತ್ತಿಲ್ಲ, ಮಗನ ಅಡ್ರೆಸ್ ಹೇಳೋಕ್ಕೂ ಗೊತ್ತಿಲ್ಲ. ಮಗ ಬರ್ತಾನೆ ಅಂತ ಅಷ್ಟೊತ್ತಿಂದ ಪ್ಲಾಟ್ಫಾರ್ಮ್ನಲ್ಲಿ ಕುಳಿತಿದ್ದ ಆಕೆನ ರಾತ್ರಿ ಹೊತ್ತು ನೋಡಿದ ಪೊಲೀಸರು ಕರ್ಕೊಂಡೋಗಿ ರಿಮಾಂಡ್ ಹೋಮ್ಗೆ ಸೇರಿಸಿದ್ರಂತೆ. ಪಾಪ, ಮಗ ಈಗ ಬರ್ತಾನೆ ಅಂತ ಕಾದು ಕೂತ ತಾಯಿ ಕೊನೆಗೆ ರಿಮಾಂಡ್ ಹೋಮ್ಗೆ ಹೋದ್ಲು.
2: ಅಲಹಾಬಾದ್ ಕುಂಭಮೇಳದಲ್ಲಿ ತಮ್ಮ ವಯಸ್ಸಾದ ತಾಯಿಯರನ್ನು ಎಷ್ಟೋ ಜನ ಗಂಡು ಮಕ್ಕಳು ಹೀಗೇ ಬಿಟ್ಟು ತಾವು ಮಾತ್ರ ಮನೆಗೆ ವಾಪಸ್ ಹೋದ್ದು ಗೊತ್ತಿಲ್ವೇನಯ್ಯ ನಿನಗೆ? ಆವಾಗ ಪೇಪರ್ನದ್ದು ಎಷ್ಟು ದೊಡ್ಡ ನ್ಯೂಸು. ಅದು ಹೌದು, ಎಲ್ಲರ ಮನೆ ದೋಸೆನೂ ತೂತೆ.
0: ರಾಮಣ್ಣ, ಹೊರಗೆ ನಿನ್ನನ್ನು ಯಾರೋ ವಿಚಾರಿಸ್ತಾ ಇರೋ ಹಾಗಿದೆ. ನಿಲ್ಲೋ, ಕಿಟಕಿ ಹತ್ರ ಹೋಗಿ ನೋಡ್ತೀನಿ. ಅರೆ, ಪೊಲೀಸ್ ಜೀಪು ಮನೆ ಮುಂದೆ ನಿಂತ್ಕೊಂಡಿದೆಯಲ್ಲಪ್ಪ. ರಾಮಣ್ಣ, ನೀನು ಇಲ್ಲಿರು, ನಾನು ಹೋಗಿ ವಿಚಾರಿಸ್ತೇನೆ. ಯಾರೀ ಅದು? ಏನಾಗ್ಬೇಕಿತ್ತು ರಾಮಣ್ಣ ಮಾಸ್ಟ್ರಿಂದ?
3: ಇದು ರಾಮಣ್ಣ ಮಾಸ್ಟರ್ ಮನೆ ಹೌದೇನ್ರಿ? ನಮ್ಮ ಸಾಹೇಬ್ರು ಅವ್ರನ್ನ ಕರ್ಕೊಂಡು ಬಾ ಅಂತ ಹೇಳಾರ, ಜರೂರ್ ಮಾತಾಡೋದದ ಅಂತ, ಅನಂತರ ವಾಪಸ್ ತಂದು ಬಿಡ್ತೀವಿ ಅವ್ರನ್ನ.
0: ಅಂಥದ್ದೇನಪ್ಪ ಮಾತು, ಏನ್ ಮಾಡ್ಯಾರ ಅವರು?
3: ಅಂಥದ್ದೇನಿಲ್ರಿ ರಾಯರ, ಮಾಸ್ತರು ಠಾಣೆಗೆ ಬಂದ್ರ ಸಾಹೇಬ್ರು ಹೇಳ್ತಾರ, ಒಂದಿಷ್ಟು ಉಭಯ ಕುಶಲೋಪರಿ ಅಷ್ಟ ನೋಡ್ರಿ.
0: ಇಲ್ಲಿ ಉಭಯ ಕುಶಲೋಪರಿ ಅಂತ್ರಿ, ಅಲ್ಲಿ ಹೋದ್ಮೇಲೆ ಬೇರೆನೆ ಕಥೆ ಇರುತ್ತೆ.
3: ರಾಯರ, ನಿಮಗಷ್ಟು ಅನುಮಾನ ಇದ್ರ ನೀವು ಬರ್ರಿ ಮಾಸ್ತರ್ ಕೂಡ.
0: ಸರಿ ಸರಿ, ಹಂಗಾರ ಬರಯ್ಯ ರಾಮಣ್ಣ, ಅದೇನು ಅಂತ ನೋಡೋಣ.

0: ಏ ಬರ್ರಿ ಮಾಸ್ತರ ಕೂಡ್ರಿ, ಚಾ ಕುಡಿತೀರೇನೆ? ಏ ಶ್ರೀಪಾದ್ರ ಆರಾಮೇನ್ರಿ? ಧೈರ್ಯಕ್ಕಿರಲಿ ಅಂತ ಮಾಸ್ತರ್ ಕೂಡಿ ಬಂದಿರ ಹೌದಲ್ಲ. ಹೆದರುವಂಥದ್ದು ಏನಿಲ್ಲ ಬಿಡ್ರಿ. ಮಾಸ್ತರ ನಿಮ್ಗೆ ಮಿನಿಸ್ಟ್ರು ಧರ್ಮಪ್ಪ ಅವ್ರು ಗೊತ್ತಲ್ರಿ?
1: ಗೊತ್ತಿಲ್ಲದೆ ಏನ್ರಿ ಸಾಹೇಬ್ರ, ಪ್ರೈಮರಿಯಲ್ಲಿ ನನ್ನ ಸ್ಟೂಡೆಂಟ್ ಅವರು.
0: ಖರೆ ಹೇಳಿದ್ರು ನೋಡ್ರಿ, ವಿಷಯ ಅದ ನೋಡ್ರಿ. ಈಗ ಧರ್ಮಪ್ಪ ಸಾಹೇಬ್ರು ಸಹಕಾರಿ ಬ್ಯಾಂಕಿನ ಸಿಲ್ವರ್ ಜುಬ್ಲಿ ಫಂಕ್ಷನ್ಕಂತ ಇಲ್ಲಿ ಬರೋದು ಅದಾರ್ರಿ. ಫಂಕ್ಷನ್ಕ ಇನ್ನು ಬರೋಬ್ಬರಿ 4-5 ದಿನ ಅದಾವು. ಅವತ್ತು ಫಂಕ್ಷನ್ ಮುಗಿಸಿ ನಿಮ್ಮ ಮನೆಯಾಗ ಬಂದು ನಿಮ್ಗೆ ಸನ್ಮಾನ ಮಾಡಬೇಕು ಅಂತ ಮಿನಿಸ್ಟರ್ ಸಾಹೇಬ್ರು ಎಣಿಸ್ಯಾರ. ಅದನ್ನು ಹೇಳಬೇಕು ಅಂತನ ನಿಮ್ಮನ್ನು ಇಲ್ಲಿಗೆ ಠಾಣೆಗೆ ಕರೆಸಿದ್ದು. ಮಿನಿಸ್ಟರ್ ಸಾಹೇಬ್ರಿಗೆ ನಿಮ್ಮ ಬಗ್ಗೆ ಭಾಳ ಗೌರವ ಅದ ನೋಡ್ರಿ.
1: ಏನು ಮಿನಿಸ್ಟರ್ ನಮ್ಮನೆಗೆ ಬರ್ತಾರಂತ? ಓಟ್ ತೆಗೊಂಡು ಆರಿಸಿ ಹೋದ ಮೇಲೆ ಓಟ್ ಕೊಟ್ಟ ಮಂದಿನೇ ಮರೆಯೋ ಈ ರಾಜಕೀಯದವರು. ಯಾವಾಗಲೂ ವಿದ್ಯೆ ಕಲಿಸಿದ ಗುರುವನ್ನು ನೆನಪಿಟ್ಕೊಳ್ಳೋದು ಅಂದ್ರೆ ಈಗಿನ ಕಾಲದಲ್ಲಿ ನಂಬೋದು ಕಷ್ಟ ಇನ್ಸ್ಪೆಕ್ಟ್ರೆ. ಚಿಕ್ಕ ವಯಸ್ಸಿನಲ್ಲಿ ಮೇಷ್ಟ್ರು ನಮಗೆ ಗುಡುಗುಡು ಗುಮ್ಮಟ ದೇವರು ಬರ್ತಿದ್ದಾನೆ, ದಾರಿ ಬಿಡಿ ದಾರಿ ಬಿಡಿ ಅಂತ ಕತೆ ಹೇಳ್ತಾ ಇದ್ದದ್ದು. ಯಾಕೋ ಈ ಮಿನಿಸ್ಟ್ರು ಬರುವ ಸುದ್ದಿ ಕೇಳಿ ಆ ಕತೆ ಜ್ಞಾಪಕಕ್ಕೆ ಬರ್ತಾ ಇದೆ ಸಾಹೇಬ್ರೆ.
0: ಸಾಹೇಬ್ರು ನಿಮ್ಮಲ್ಲಿಗೆ ಬರೋ ಸುದ್ದಿ ಖರೇನಾದರಿ? ಇದು ಸುಳ್ಳು ಸುದ್ದಿ ಅಂತೂ ಖಂಡಿತ ಅಲ್ಲ. ಖರೆ ಅಂದ್ರೆ ಸಾಹೇಬ್ರಿಗೆ ನಿಮ್ಮ ಮೇಲೆ ಭಾಳ ಗೌರವ ಅದ. ಹೇಳಿದ ಮಾತಿಗೆ ತಪ್ಪುವ ಮಂದಿ ಅಲ್ಲ ನಮ್ಮ ಮಿನಿಸ್ಟರ್ ಸಾಹೇಬ್ರು. ನಿಮ್ಮ ಮನೆಗೆ ಖಂಡಿತ ಬರ್ತಾರೆ ಅವರು. ನಿಮ್ಮಿಂದಲೇ ತಾನೊಬ್ಬ ಗೌರವಾನ್ವಿತ ಮನುಷ್ಯ ಆಗೇನಿ ಅಂತ ಅವ್ರು ನಂಬ್ಯಾರ. ಅವ್ರು ಬರೋ ಮುಂದ ನಿಮ್ಮನೆ ರೋಡು ಎಲ್ಲ ರಿಪೇರಿ ಆಗ್ಬೇಕ್ರಿ. ಮತ್ತ ನಿಮ್ಮ ಮನೆಗೂ ಕೂಡ ಸುಣ್ಣ ಬಣ್ಣ ಆಗ್ಬೇಕು. ಅದಕ್ಕೆ ನಿಮ್ಗೇನ್ ತ್ರಾಸ ಕೊಡೋದಿಲ್ಲ ರೀ, ಸರ್ಕಾರಿ ರೊಕ್ಕದಾಗೆಲ್ಲ ಆಗ್ತದ. ಒಂದ್ ದಿವಸ ನಿಮ್ಮ ಮನೆ ನಮ್ಮ ಸುಪರ್ದಿನಾಗ ಬಿಡ್ರಿ, ಮತ್ತೆ ನೋಡ್ರಿ ನೀವು ಅದನ್ನ. ಇಷ್ಟನ್ನ ಹೇಳಕ್ಕಂತ ನಿಮ್ಮನೇಲಿ ಕರೆಸಿದ್ ನೋಡ್ರಿ. ವಿಷಯ ಗೊತ್ತಾಯ್ತಲ್ರಿ ಮಾಸ್ಟ್ರ?
1: ಗೊತ್ತಾಯ್ತು ಗೊತ್ತಾಯ್ತು.
0: ಹೋಗ್ಬರ್ರಿ. ಯಾರಲ್ಲಿ ನೋಡ್ರಪ್ಪ, ಯಾರಾದ್ರೂ ಈ ಮಾಸ್ತರ್ನ ಲಘೂನ

0: ಬಿಟ್ಟು ಬರ್ರಿ.
1: ಮಿಸ್ಟರ್ ಶ್ರೀಕಂಠಮೂರ್ತಿ, ನೋಡಿದ್ರೇನ್ರಿ ಎದುರು ಮನೆ ಮೇಷ್ಟ್ರು ಪೊಲೀಸ್ ಜೀಪ್ನಲ್ಲಿ ಹೋಗಿ ಬಂದದ್ದು? ಏನಾದರೂ ಕೇಸ್ನಲ್ಲಿ ಮುದುಕ ಸಿಕ್ಕ ಹಾಕೊಂಡಾನ ಅಂತ.
2: ಸ್ವಲ್ಪ ಮೆತ್ತಗೆ ಮಾತಾಡಿ ಕೃಷ್ಣಪ್ಪನವರೇ, ಮೇಷ್ಟ್ರಿಗೆ ಕೇಳಿಸಿತು. ಮತ್ತೆ ನಾನು ನನ್ನ ಹೆಂಡತಿ ಕಿಟಕಿ ಸನ್ನಿಯಿಂದ ನೋಡ್ತಾ ಇದ್ದೀವಿ, ಎದುರಿಗೆ ಬಂದಿಲ್ಲ ಅಷ್ಟೇ. ಎದುರು ಕಾಣಿಸ್ಕೊಂಡ್ರೆ ಸಾಕ್ಷಿ ಅಂತ ನಮ್ಮನ್ನೇನಾದರೂ ಕೋರ್ಟಿಗೆ ಕರೆದ್ರೆ ಯಾರಿಗೆ ಬೇಕಪ್ಪ ಗ್ರಹಚಾರ? ಪೊಲೀಸ್ ಜೀಪ್ನಲ್ಲಿ ಹೋಗಿ ಬಂದದ್ದು ನೋಡಿದರೆ ಏನೋ ಸೀರಿಯಸ್ ಇರಬೇಕು. ಪಾಪ ಮಗ್ನು ಹತ್ರ ಇಲ್ವಲ್ವಾ, ಒಂಟಿ ಜೀವ ಬೇರೆ.
1: ಹೌದು ಮೂರ್ತಿ, ಅವನು ಯಾವನೋ ಪಂಜಾಬಿನ ಹುಡುಗಿಯ ಕಟ್ಕೊಂಡು ಇಲ್ಲಿ ಬರೋದೇ ನೆನೆಸಿಬಿಟ್ಟಿದ್ದಾನಂತೆ. 3-4 ವರ್ಷಗಳಿಂದ ತಾಯಿ ಶ್ರಾದ್ದಕ್ಕೂ ಬರಲಿಲ್ಲವಂತೆ.
2: ಕೃಷ್ಣಪ್ಪ ಅವರೇ, ನಮ್ಗೆ ಯಾಕೆ ಬೇಕದೆಲ್ಲ? ಮಾಡಿದವರ ಪಾಪ ಆಡಿದವರ ತಲೆಗೆ ಸುತ್ತಿಕೊಳ್ಳುತ್ತಂತೆ. ಪೊಲೀಸು ಕೇಸು ಅಂತ ನಮ್ಮನ್ನು ಕೋರ್ಟಿಗೆ ಹೇಳಿದ್ರೆ ಸಾಕು. ನಾನು ನನ್ನ ಹೆಂಡತಿಗೆ ಹೇಳಿದ್ದೀನಿ ಅಪ್ಪಿ ತಪ್ಪಿ ಕೂಡ ಮೇಷ್ಟ್ರ ಹತ್ರ ಮಾತಾಡ್ಕೂಡ್ದು ಅಂತ. ಒಂಟಿ ಜೀವ ನೋಡಿ, ಮಾತಾಡಿದ್ರೆ ನಮ್ಗೆ ವಕ್ರಿಸುತ್ತೆ ಪೀಡೆ.
1: ನಾನು ಅಷ್ಟೇ ಕಣ್ರಿ, ಮೇಷ್ಟ್ರ ಮನೆ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ, ನಮ್ಮ ಆಕೆಗೂ ಹೇಳಿದ್ದೀನಿ. ಆದ್ರೆ ಈಗ ಈ ಮೇಷ್ಟ್ರು ಯಾವ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ, ವಯಸ್ಸಾದ ಮನುಷ್ಯ ಬೇರೆ.
2: ವಯಸ್ಸಾದ್ರೆ ಏನಾಯ್ತು, ಹುಣ್ಸೆ ಹಣ್ಣು ಹಳೇದಾದಷ್ಟು ಹುಳಿ ಜಾಸ್ತಿ ಅಂತೆ. ನಿಮ್ ಗೊತ್ತಿಲ್ಲ, ಏನಾದ್ರೂ ಆಟ ಆಡಿರ್ಬೋದು ಮುದುಕ, ನೋಡೋಕೆ ಮಾತ್ರ ಮೆತ್ತಗಿದ್ದಾನೆ. ಆ ಅರಳಿ ಕಟ್ಟಿದ ಹತ್ರ ಮನೆಯಲ್ಲಿ 70 ವರ್ಷದ ಮುದುಕ ಇದ್ದಾನಲ್ಲ, ಸ್ಕೂಲ್ಗೆ ಹೋಗೋ ಹುಡುಗಿ ಮೈ ಮೇಲೆ ಕೈ ಹಾಕಿದ್ನಂತೆ. ಈಗಿನ ಕಾಲದಲ್ಲಿ ಮುದುಕರನ್ನೂ ನಂಬೋಕ್ಕಾಗಲ್ಲ. ಅದೆಲ್ಲ ಹೋಗ್ಲಿ ಬಿಡಿ. ನಿಮ್ಮ ರಿಟೈರ್ಮೆಂಟ್ ಬೆನಿಫಿಟ್ ಬಂತ ಬರೋದಿದೆ ಅಂತ ಹೇಳ್ತಿದ್ರಲ್ಲ.
1: ಇಲ್ಲ ಕಣ್ರಿ ಮೂರ್ತಿ, ರಿಟೈರ್ ಆಗಿ 7 ವರ್ಷ ಆಯ್ತು, ಇನ್ನೂ ಬಂದಿಲ್ಲ. ಎಲ್ಲರ ಕೈ ಬಿಸಿ ಮಾಡಿದ್ದು ಆಯ್ತು, ರಿಸಲ್ಟ್ ಮಾತ್ರ 0. ನಿಮ್ದು ಎಲ್ಲ ಸೆಟಲ್ಮೆಂಟ್ ಆಯ್ತಾ?
2: ನಮ್ಮಲ್ಲಿ ಎಲ್ಲ ತಕ್ಷಣ ಮಾಡ್ತಾರಪ್ಪ, ನಿಮ್ ಹಾಗೆ ಅಲ್ಲ.
3: ಒಂದು ಗುಡ್ ನ್ಯೂಸ್ ಅಂಕಲ್, ನಮ್ ಬೀದಿಗೆ ಮಿನಿಸ್ಟರ್ ಧರ್ಮಪ್ಪ ಬರ್ತಾರಂತೆ.
2: ಯಾರೋ ಹೇಳಿದ್ದು ನಿಂಗೆ? ಸುಮ್ಸುಮ್ನೆ ವಟವಟ ಅನ್ಬೇಡ.
3: ಇಲ್ಲ ಅಂಕಲ್, ನಿಜವಾಗ್ಲೂ ಮಿನಿಸ್ಟರ್ ಬರ್ತಾರಂತೆ ಮೇಷ್ಟ್ರ ಮನೆಗೆ. ಮೇಷ್ಟ್ರು ಸ್ಟೂಡೆಂಟ್ ಅಂತೆ ಅವರು, ಹಾಗಂತ ಪಂಚಾಯತಿ ಆಫೀಸ್ನಲ್ಲಿ ಮಾತಾಡ್ತಾ ಇದ್ರು. ಮಿನಿಸ್ಟ್ರು ಬರ್ತಾರೆ ಅಂತ ನಮ್ಮ ರೋಡ್ಗೆ ಟಾರ್ ಹಾಕ್ತಾರಂತೆ ಅಂಕಲ್, ನಾಳೆನೆ ಕೆಲಸದವರು ಬರ್ತಾರಂತೆ, ಮೇಷ್ಟ್ರ ಮನೆಗೂ ಸುಣ್ಣ ಬಣ್ಣ ಹಾಕ್ತಾರಂತೆ.
1: ಅಂತೂ ಹೊಂಡ ಬಿದ್ದ ನಮ್ಮ ರಸ್ತೆಗಳಿಗೆ ಟಾರ್ ಕಾಣೋ ಯೋಗ ಬಂತಪ್ಪ. ಹೊಂಡ ಬಿದ್ದು ಎಷ್ಟು ಸಮಯ ಆಯ್ತು, ಸರಿಯಾಗಿ ರಸ್ತೆ ಗುಡಿಸೋರಿಗೂ ಗತಿ ಇರಲಿಲ್ಲ ಇಲ್ಲಿ.
2: ನಂಗೊಂದು ಐಡಿಯಾ ಬರ್ತಾ ಇದೆ ಕೃಷ್ಣಪ್ಪ.
1: ಏನದು?
2: ಮಿನಿಸ್ಟ್ರು ಹೇಗೂ ನಮ್ಮ ವಠಾರಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ನಾವು ಆ ಪ್ರಯೋಜನ ಪಡೆಯೋದು ಒಳ್ಳೇದಲ್ವಾ? ಇಲ್ಲ ಅಂದ್ರೆ ಅವರ ಆಫೀಸ್ಗೆ ಹೋದ್ರೆ ಪೇದೆಗಳಿಗೂ ಲಂಚ ಕೊಡಬೇಕು. ಮಿನಿಸ್ಟ್ರಿಗಳನ್ನ ಶಾಸಕರನ್ನ ನೋಡೋದು ಅಂದ್ರೆ ಬಹಳ ಕಷ್ಟ ಕಣ್ರಿ. ಈಗ ನನ್ನ ಮಗಂದು ಸರ್ಕಾರಿ ಗುತ್ತಿಗೆದು ಒಂದು ಬಿಲ್ಲು 3 ಲಕ್ಷದ ಬಾಕಿ ಇದೆ ಅನ್ಸುತ್ತೆ. ಅದನ್ನ ಮಿನಿಸ್ಟರ್ ಹತ್ರ ಪಾಸ್ ಮಾಡಿಸಿ ಅಂತ ಮೇಷ್ಟರ್ ಹತ್ರ ಹೇಳಿದ್ರೆ ಹೇಗೆ?
1: ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ತಮ್ಮಂದು ಒಂದು ಟ್ರಾನ್ಸ್ಫರ್ ಕೇಸ್ ಪೆಂಡಿಂಗ್ ಇದೆ, ಅವನು ಪೊಲೀಸ್ ಕಾನ್ಸ್ಟೇಬಲ್ ಅಲ್ವೇ. ಯಾವುದೋ ಮೇಲ್ ಸಂಪಾದನೆ ಇಲ್ಲದ ಜಾಗಕ್ಕೆ ಅವನ ಪೋಸ್ಟಿಂಗ್ ಆಗಿದೆಯಂತೆ. ಅಲ್ಲಿ ಬೇಡ ಅಂತ ಅವನು ಟ್ರಾನ್ಸ್ಫರ್ ಅಪ್ಲಿಕೇಶನ್ ಕೊಟ್ಟಿದ್ದಾನಂತೆ. ಮಂಚೇನ ಹಳ್ಳಿಗೆ ಬಂದ್ರೆ ಒಳ್ಳೆ ಆದಾಯ ಇರ್ತಂತೆ, ಅದಕ್ಕೆ ಅಲ್ಲಿಗೆ ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಕೊಟ್ಟು 1 ವರ್ಷ ಆಯ್ತು ನೋಡ್ರಿ ಮೂರ್ತಿ, ಇನ್ನು ಏನೂ ಆಗಿಲ್ಲ.
2: ಅಷ್ಟು ಆದಾಯ ಬರುತ್ತೆ ಅಂತಿದ್ರೆ ಫೈಲ್ ಮೂವ್ ಮಾಡೋರಿಗೆ ಏನಾದ್ರೂ ಕೊಡ್ಬೇಕಲ್ವ ಕೃಷ್ಣಪ್ಪ? ಸುಮ್ನೆ ಆಗತ್ತಾ? ಏನೇ ಆಗ್ಲಿ ಮೇಷ್ಟ್ರಿಗೆ ಒಂದು ಮಾತು ಹೇಳೋಣ ಬಿಡಿ. ಮೇಷ್ಟ್ರು ಮಿನಿಸ್ಟ್ರಿಗೆ ಹೇಳಿ ಏನಾದ್ರೂ ಮಾಡಿದ್ರು ಮಾಡಿಸ್ಬೋದಲ್ವಾ?
1: ಮೇಷ್ಟ್ರನ್ನ ನೋಡಿದ್ರೇನೆ ಮುಖ ತಿರುಗಿಸಿ ಹೋಗೋರು ನಾವು, ಈಗ ಹೇಗ್ರಿ ಮಾತಾಡ್ಸೋದು ಅವರನ್ನ? ನೀವೇ ಏನಾದ್ರೂ ದಾರಿ ಹುಡುಕಿಯಪ್ಪ ಮೂರ್ತಿ. ಅದರಲ್ಲೆಲ್ಲ ನೀವು ಹುಷಾರಲ್ವಾ, ಏನಾದ್ರೂ ಒಂದು ನಾಟಕ ಮಾಡಿ. ಈಗ ನಾಟಕ ಆಡೋದ್ರಲ್ಲಿ ಸಿದ್ಧ ಹಸ್ತಾರೆ ನೀವು, ನಾಟಕ ಮಾಡೋದ್ರಲ್ಲಿ ನಿಮ್ಗೆ PhD ಕೊಡಬೇಕು ಕಣ್ರಿ ಮೂರ್ತಿ.
2: ಇರಿ ಇರಿ, ಒಂದು ಉಪಾಯ ಮಾಡ್ತೀನಿ. ಏ ಪದ್ಮಾ, ಬಾರೇ ಇಲ್ಲಿ ಬೇಗ.
4: ಅದೇನ್ರಿ ಹಾಗೆ ಕಿರ್ಚ್ಕೊಳ್ತೀರಾ? ನಿಧಾನ.

0: ಮಾತ್ಮ ಕರೆದ್ರೆ ಬರೋಲ್ಲ ಅಂತೀನ
1: ಅಲ್ವೇ? ಮೊನ್ನೆ ತಂದಿದ್ನಲ್ಲ ಚಿಕ್ಕ ಸ್ಟೀಲ್ ಜಗ್, ಅದರಲ್ಲಿ ಮಧ್ಯಾಹ್ನ ಮಾಡಿದ ಗಸಗಸೆ ಪಾಯಸ ಹಾಕಿ ತಗೊಂಡ್ ಬಾ ಬೇಗ.
0: ಬರೀ ಗಸಗಸೆ ಪಾಯಸ ಅನ್ನೋದ್ ಬಿಟ್ಟು ಅದೇನು ಮಧ್ಯಾಹ್ನ ಮಾಡಿದ್ದು ಅಂತೀರಲ್ಲ, ಮಧ್ಯಾಹ್ನ ಮಾಡಿದ್ದು ಅಂತ ವಿಶೇಷಣೆ ಯಾಕೆ? ನಿನ್ನೆ ಮೊನ್ನೆ ಮಾಡಿದ ಪಾಯಸ ಬೇರೆ ಇರುತ್ತಾ? ನೋಡ್ರಿ ಕೃಷ್ಣಪ್ಪ, ನಿಮ್ಮ ಫ್ರೆಂಡ್ ಹೇಳೋದು ಅದಿರ್ಲಿ, ಜಗ್ನಲ್ಲಿ ಪಾಯಸ ತಂದ್ಕೊಡು ಅಂದ್ರಲ್ಲ, ಏನ್ ಸಮಾಚಾರ?
1: ಅದೇ ಕಣೆ, ಮೇಷ್ಟ್ರಿಗೆ ಒಂದಿಷ್ಟು ಕೊಡೋಣ ಅಂತ.
0: ಅಯ್ಯೋ, ಮೇಷ್ಟ್ರ ಹತ್ರ ಮಾತಾಡ್ಬೇಡ್ವೆ, ಮಾತಾಡಿದ್ರೆ ಏನಾದ್ರೂ ಪೀಡೆ ವಕ್ರಿಸಿದ್ರೆ ನಮ್ಗೆ ಕಷ್ಟ. ದಾರಿಲಿ ಹೋಗೋ ಮಾರಿನ ಮೈ ಮೇಲೆ ಎಳ್ದುಕೊಂಡ ಹಾಗೆ ಅಂತ ನೀವೇ ಅಲ್ವೇನ್ರಿ ಹೇಳ್ತಾ ಇದ್ದದ್ದು? ಈಗ ನೋಡಿದ್ರೆ ಹೀಗೆ.
2: ಹೌದ್ರಿ ಪದ್ಮಮ್ಮ, ಮೂರ್ತಿ ಹೇಳೋದು ಸರಿನೇ. ನಾನು ಕೂಡ ಅಷ್ಟೇ, ಮೇಷ್ಟ್ರ ಮನೆ ದಿಕ್ಕಿಗೆ ತಲೆ ಹಾಕಿ ಮಲಗಲ್ಲ. ಆದ್ರೆ ಈಗ ಪರಿಸ್ಥಿತಿ ಹಾಗೆ ಬಂದಿದೆ, ಕಾರ್ಯವಾಸಿ ಕತ್ತೆ ಕಾಲು ಅಂತಾರಲ್ಲ, ಹಂಗೆ ಮೇಷ್ಟ್ರ ಕಾಲು ಹಿಡಿಯೋ ಪರಿಸ್ಥಿತಿ ಬಂದಿದೆ. ಮೇಷ್ಟ್ರ ಮನೆಗೆ 3-4 ದಿನಗಳಲ್ಲಿ ಮಿನಿಸ್ಟರ್ ಬರ್ತಾರಂತೆ. ನಮ್ಮ ಕೆಲಸಗಳು ಸರ್ಕಾರಿ ಆಫೀಸಿನಲ್ಲಿ ಒಂದಿಷ್ಟು ಪೆಂಡಿಂಗ್ ಇವೆ ಅಲ್ಲ, ಮೇಷ್ಟ್ರಿಗೆ ಹೇಳಿಸಿ ಮಿನಿಸ್ಟರ್ ಹತ್ರ ಕೆಲಸ ಮಾಡಿಸ್ಕೊಳ್ಳೋಣ ಅಂತ.
0: ಹೌದಾ? ಮೇಷ್ಟ್ರ ಮನೆಗೆ ಮಿನಿಸ್ಟರ್ ಬರ್ತಾರಂದ್ರೆ ನಂಬುಕೆ ಆಗಲ್ಲ. ಅದು ಹೇಳಿ ಕೇಳಿ ಒಬ್ಬ ರಿಟೈರ್ಡ್ ಪ್ರೈಮರಿ ಸ್ಕೂಲ್ ಮೇಷ್ಟ್ರ ಮನೆಗೆ.
1: ಒಬ್ಬೊಬ್ಬರಿಗೆ ಒಂದೊಂದು ಕಾಲ ಬರುತ್ತೆ ಕಣೆ. ಈ ಒಂದು ಡಾಗ್ ಹ್ಯಾಸ್ ಇಟ್ಸ್ ಡೇ ಅಂತ ಗಾದೆ ಮಾತಿಲ್ವಾ, ಇದು ಕೂಡ ಹಂಗೆ ನೋಡು. ಸುಮ್ಮನೆ ಮಾತಿಗೆ ನಿಲ್ಬೇಡ, ಮತ್ತವರು ವಾಕಿಂಗ್ ಅಂತ ಹೋದ್ರೆ ಬರೋದು ಎಷ್ಟು ಹೊತ್ತಾಗುತ್ತೋ ಏನು. ಏನ್ ಮಾಡ್ತಾ ಇದ್ದೀರಿ ಮೇಷ್ರೆ? ನಾನು ಎದುರುಗಡೆ ಮೂರ್ತಿ ಬಂದಿದ್ದೀನಿ, ಸ್ವಲ್ಪ ಬರ್ತೀರಾ ಹೊರಗಡೆ?
3: ಓಹೋಹೋ, ಮೂರ್ತಿಯವರು, ಬಹಳ ಅಪರೂಪ, ಏನು ಬಂದ್ರಿ ಸ್ವಾಮಿ?
1: ಇದಿರು ಬದ್ರು ಮನೆ ಆದ್ರೂ ಕೂಡ ಪರಸ್ಪರ ಮಾತುಕತೆ ಇಲ್ಲದ ತರ ಇದ್ದೀವಿ ಮೇಷ್ರೆ. ಹಾಗಂತ ಕೆಲಸದ ಗಡಿಬಿಡಿ ಅಂತಲ್ಲ, ಏನೋ ಒಂಥರ. ನಿನ್ನೆ ರಾಮದೇವರ ಗುಡಿಗೆ ಹೋಗಿದ್ನ, ಅಲ್ಲಿ ಶ್ರೀಧರ ಮೂರ್ತಿ ಅಂತ ಒಬ್ರು ಸಿಕ್ಕಿದ್ರು. ಅವರು ನನ್ನ ಹೆಂಡತಿಗೆ ಬಳಗದವರು, ನೀವು ಕೂಡ ಅವರ ಹತ್ರದ ಬಳಗದವರು ಅಂತ ಹೇಳಿದ್ರು. ನೋಡಿ ಇಷ್ಟು ಹತ್ರ ಇದ್ದೇವೆ ನಾವು, ಒಬ್ರಿಗೊಬ್ರು ಪರಸ್ಪರ ಬಳಗ ಅಂತ ಇಷ್ಟು ದಿನ ಗೊತ್ತಾಗ್ಲಿಲ್ಲ. ನೋಡಿ, ನೀವು ನಮ್ಮ ಬಳಗದವರು ಅಂತ ಶ್ರೀಧರ ಮೂರ್ತಿಗಳಿಂದ ತಿಳಿದ ಮೇಲೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಅದಕ್ಕೆ ಸಿಹಿ ಕೊಟ್ಟು ಹೋಗೋಣ ಅಂತ ಬಂದೆ. ಅದೇನೋ ಪೂಜೆ ಇಟ್ಕೊಂಡಿದ್ಲು ಅಂತ ನನ್ನ ಹೆಂಡತಿ ಪಾಯಸ ಮಾಡಿದ್ದಾಳೆ, ನಿಮಗೂ ಕೊಟ್ಟು ಬಂದ್ರಾಯ್ತಂತ ತಂದೆ. ದಯವಿಟ್ಟು ತಗೊಳ್ಳಿ ಮಾಷ್ರೆ, ಇಲ್ಲ ಅನ್ಬೇಡಿ, ಸಂಬಂಧದ ಮಾತು ಸಿಹಿಯಿಂದಲೇ ಶುರುವಾಗ್ಲಿ.
3: ಅಯ್ಯೋ, ಇದೆಲ್ಲ ಯಾಕಪ್ಪ? ಈಗ ಸಿಹಿ ನಾನು ಹೆಚ್ಚು ತಿನ್ನೋಲ್ಲ, ಡಾಕ್ಟರ್ ತಿನ್ನಬಾರ್ದು ಅಂತ ಹೇಳಿದ್ದಾರೆ.
1: ಒಂದು ದಿನದ ಮಟ್ಟಿಗೆ ತಿಂದ್ರೆ ಏನೂ ಆಗಲ್ಲ, ತಿನ್ನಿ ಮೇಷ್ರೆ. ಅಂದಹಾಗೆ ಮೇಷ್ರೆ, ನಿಮ್ಮಲ್ಲಿ ಮಿನಿಸ್ಟರ್ ಬರ್ತಾರಂತೆ, ನಿಜವಾಗಿದು?
3: ಹೌದು ಪಾಪ, ಪ್ರೈಮರಿ ಸ್ಕೂಲಲ್ಲಿ ಅವರಿಗೆ ನಾನೇ ಮಿನಿಸ್ಟ್ರು, ಆ ಗೌರವದಿಂದ ಏನೋ ಬರ್ತಿದ್ದಾರೆ ಹಾಗಂತ ಪೊಲೀಸ್ ಇನ್ಸ್ಪೆಕ್ಟರ್ ಪಾಟೀಲ್ರು ಹೇಳಿದ್ರು. ಅದೆಲ್ಲ ಏನಿದ್ರು ಬಂದ ಮೇಲಲ್ವೇ ಮಾತು.
1: ಅದಕ್ಕೆ ನೋಡಿ, ಮಿನಿಸ್ಟರ್ ಹತ್ರ ನಮ್ದು ಒಂಚೂರು ಕೆಲಸ ಇದೆ, ಸರ್ಕಾರಿ ಗುತ್ತಿಗೆ ಬಿಲ್ಲು ಒಂದು ಬಾಕಿ ಇದೆ, ಹಾಗೇನೆ ಒಂದು ಟ್ರಾನ್ಸ್ಫರ್ ಕೇಸು, ಏನೇನೋ ನಮ್ಮಂಥವ್ರಿಗೆ ಇರ್ತದಲ್ಲ. ತಾವು ಸ್ವಲ್ಪ ಮಿನಿಸ್ಟ್ರಿಗೆ ಹೇಳಿ ಕೆಲಸ ಮಾಡಿಸಿಕೊಡೋ ದೊಡ್ಡ ಮನಸ್ಸು ಮಾಡಬೇಕು.
3: ನಾನು ಹೇಳೋದೇನು ಬಂತು, ಅವ್ರು ಬಂದಾಗ ನೀವೇ ನಮ್ಮಲ್ಲಿ ಬಂದು ಮಾತಾಡಿ ಕೆಲಸ ಮಾಡಿಕೊಳ್ಳಿಯಪ್ಪ, ನಂದೇನು ಅಭ್ಯಂತರ ಇಲ್ಲ, ನಿಮ್ಮ ಕೆಲಸ ಆದರೆ ನನಗೂ ಸಂತೋಷನೇ ಅಲ್ವೇ.
1: ಆಗಲಿ ಮೇಷ್ರೆ, ನಾನಿನ್ನು ಬರ್ತೀನಿ, ಒಂದಿನ ನಮ್ಮಲ್ಲಿ ಊಟಕ್ಕೆ ಬರಬೇಕು, ಇಲ್ಲ ಅನ್ಬಾರ್ದು ನೋಡಿ.
3: ಅಯ್ಯೋ ಅದೆಲ್ಲ ಏನು ಬೇಡಪ್ಪ, ಹೋಗಿ ಬನ್ನಿ ನೀವು.
4: ಮುಗಿಸ್ಕೊಂಡು ಇಲ್ಲೇ ಬರ್ತಾರೆ, ಬರೋ ಟೈಮ್ ಆಯ್ತಪ್ಪ. ಹಲೋ ಹಲೋ, ಹಾ ಇಲ್ಲೆಲ್ಲ ಕಂಟ್ರೋಲಲ್ಲಿದೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ಇನ್ನೇನು ಮಿನಿಸ್ಟ್ರು ಬರೋ ಟೈಮ್ ಆಯಿತು ಸರ್, ನಾನೆಲ್ಲ ನೋಡ್ಕೋತೀನಿ ಸರ್. ಓಕೆ ಸರ್.
1: ಅಲ್ರಿ ಕೃಷ್ಣಪ್ಪ, ಯಾವಾಗ ನೋಡಿದ್ರು ಕಸ ಕಡ್ಡಿ ಹೊಂಡಗಳಿಂದ ತಿಪ್ಪೆ ಗುಂಡಿ ಹಾಕಿದ್ದ ನಮ್ಮ ರೋಡು ಈಗ ಎಷ್ಟು ಚೆನ್ನಾಗಿದೆ ನೋಡಿ. ಮಿನಿಸ್ಟ್ರು ಬರೋ ನೆಪದಲ್ಲಿ ನಮ್ಮ ರೋಡ್ಗೆ ಮೋಕ್ಷ ಸಿಕ್ತು ನೋಡಿ. ಈಗ ರೋಡ್ನಲ್ಲಿ ಓಡಾಡಬೇಕು ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ?
2: ಹೌದು ಮೂರ್ತಿ, ಮೇಸ್ಟ್ರ ಮನೆ ನೋಡಿ, ಪೇಂಟಿಂಗ್ ಮಾಡಿ ಫಳ ಫಳ ಅಂತ ಹೊಳಿತಾ ಇದೆ. ಮೇಸ್ಟ್ರ ಫ್ರೆಂಡ್ ಶ್ರೀಪಾದ್ರಾಯರನ್ನು ನೋಡಿ, ಜರಿ ಪಂಚೆ ಶಾಲು ಹಾಕಿ ಮಿನಿಸ್ಟ್ರು ತಮ್ಮನೆಗೆ ಬರೋರ ಹಾಗೆ ಸಂಭ್ರಮದಿಂದ ಓಡಾಡ್ತಾ ಇದ್ದಾರೆ ನೋಡಿ.
1: ಶ್ರೀಪಾದರಾಯರ ಹೆಂಡತಿ ಮತ್ತು ಮೇಷ ಮಗಳನ್ನು ನೋಡಬೇಕು. ಮಿನಿಸ್ಟರ್ನ ಮಂಗಳಾರತಿ ಸಮೇತ ಬರಮಾಡಿಕೊಳ್ಬೇಕಂತ ಜರಿ ಸೀರೆ ಉಟ್ಟು ತಯಾರಾಗಿದ್ದಾರೆ. ಎಲ್ಲ ಶ್ರೀಪಾದರಾಯರದೇ ಉಮೇದು. ನಿನ್ನೇನೆ ಮೇಷ ಮಗಳು ಮಕ್ಕಳ ಸಮೇತ ಧಾರವಾಡದಿಂದ ಬಂದಿದ್ದಾಳೆ. ಮಿನಿಸ್ಟ್ರು ಬಂದ ತಕ್ಷಣ ನಾವು ಸೀದಾ ಮೇಷ ಮನೆ ಒಳಗೆ ಹೋಗೋಣ. ಮೇಷು ಹೇಗೂ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ.
2: ಮಿಸ್ಟರ್ ಮೂರ್ತಿ, ಕೆಲಸ ಮಾಡಿಸ್ಕೊಳ್ಳೋದರಲ್ಲಿ ಬಹಳ ಚಾಣಾಕ್ಷ ಕಂಡ್ರಿ ನೀವು. ಇರಿ, ಅಲ್ಲಿ ಏನೋ ಗಡಿಬಿಡಿ ಆಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಬನ್ನಿ, ಆ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಏನಂತ ನೋಡಿ ಬರೋಣ.
4: ಹಲೋ ಹಲೋ, ಓ ಹೌದನ್ರಿ, ಹೈಕಮಾಂಡ್ ಆರ್ಡರ್ ಅಂದಮೇಲೆ ಏನು ಮಾಡೋಕ್ಕಾಗ್ತದ್ರಿ? ಹೌದ್ರಿ ಹೌದ್ರಿ, ಜನರು ಆವಾಗ್ಲಿಂದ ಮಿನಿಸ್ಟ್ರು ಬರ್ತಾರಾ ಅಂತ ಕಾಯ್ತಾ ನಿಂತಾರ್ರಿ. ಹಾ ಹಂಗಂತೀರಿ? ಏ ಯು ಡೋಂಟ್ ವರಿ ಸರ್, ಎಲ್ಲ ನಾನು ನಿಭಾಯಿಸ್ತೀನಿ ಸರ್, ಡೋಂಟ್ ವರಿ ಸರ್. ಆ ರೇ ಎಲ್ಲ ಕೇಳ್ರಿ, ಮಿನಿಸ್ಟರ್ ಬರೋದು ಕ್ಯಾನ್ಸಲ್ ಆಗ್ಯದ, ಎಲ್ಲ ನಿಮ್ಮ ನಿಮ್ಮ ಮನೆಗೆ ಹೋಗ್ರಿ, ಇನ್ನು ಅವರು ಮತ್ತೊಂದು ದಿವಸ ಬರ್ತಾರಂತ. ಹೋಗ್ರಿ ಹೋಗ್ರಿ ಹೋಗ್ರಿ, ಎಲ್ಲ ಹೋಗ್ರಿ.
5: ಇಷ್ಟೊತ್ತಿಂದ ಬಿಸಿಲಲ್ಲಿ ನಿಂತಿದ್ದೀವಿ, ಈಗ ಮಿನಿಸ್ಟರ್ ಬರಲ್ಲ ಅಂದ್ರೆ?
4: ನಾವೇನ್ ಮಾಡೋಣ್ರಿ, ಅವರಿಗೆ ಹೈಕಮಾಂಡ್ ಅವರು ತಾಬಿಡ್ತು ಅವ್ರು ಬರಕ್ ಹೇಳಿದ್ರಂತ, ಹಿಂಗಾಗಿ ಅವ್ರು ಡೆಲ್ಲಿಗೆ ಹೋದ್ರು. ನಂದೇನ್ ಮಾಡೋದು?
5: ನಂಗೆ ಮೊದ್ಲಿಂದ ಅನುಮಾನ ಇತ್ತು ಮಿನಿಸ್ಟ್ರು ಬರಲ್ಲ ಅಂತ, ಏನೋ ಕೆಲಸ ಆಗ್ಬೋದು ಅನ್ನೋ ಆಸೆಯಿಂದ ಬಂದೆ.
6: ಮಿನಿಸ್ಟ್ರು ಬರೋ ನೆಪದಲ್ಲಿ ರೋಡ್ ಏನೋ ಸರಿ ಆಗಿ ಹೋಯ್ತು, ಆದ್ರೆ ಡೆಡ್ ಎಂಡಲ್ಲಿರುವ ಅರಳಿ ಕಟ್ಟೆನ ಒಡೆದು ಹಾಕಿದ್ರಲ್ಲಪ್ಪ, ಸಂಜೆ ಹೊತ್ತು ಆ ಕಟ್ಟೆ ಮೇಲೆ ಕೂತು ಮಾತಾಡೋಕೆ ಸರಿ ಆಗ್ತಿತ್ತು. ಅರಳಿ ಮರದ ಗಾಳಿನೂ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು.
5: ಅದೇನು ಹೇಳ್ತೀರಾ, ಪಾಪ ಮೇಷ್ಟ್ರ ಮನೆ ಕಂಪೌಂಡ್ನಲ್ಲಿ ಎಷ್ಟೊಂದು ಔಷಧಿ ಗಿಡಗಳಿದ್ವು, ಕ್ರೋಟಾನ್ ಗಿಡದ ಪಾಟಿಡೋ ನೆಪದಲ್ಲಿ ಎಲ್ಲಾನು ಕಿತ್ ಬಿಸಾಕಿದ್ರು. ಜೊತೆಗೆ ಸುಣ್ಣ ಬಣ್ಣ ಅಂತ ಹೇಳಿ ಮೇಷ್ಟ್ರ ಮನೆ ಫರ್ನಿಚರ್ ಕೂಡ ಹಾಳಾಯ್ತಪ್ಪ. ಅದರಲ್ಲೊಂದು ಆಂಟಿಕ್ ಟೀಪಾಯ್ ಕೂಡ ಇತ್ತು, ಸರ್ಕಾರಿ ಫರ್ನಿಚರ್ ತಂದದ್ದು, ಎಲ್ಲ ವಾಪಸ್ ತಗೊಂಡೋಗ್ತಾ ಇದ್ದಾರೆ. ಇನ್ಸ್ಪೆಕ್ಟ್ರೆ ಏನ್ರಿ ಇದು ಅನ್ಯಾಯ? ಮೇಷ್ಟ್ರ ಮನೆ ಫರ್ನಿಚರು ಔಷಧಿ ಗಿಡಗಳು ಎಲ್ಲೋ ಹೋದ್ವಲ್ರಿ.
4: ನಾವೇನು ಮಾಡೋಣ್ರಿ, ಮೇಲವ್ರ ಆರ್ಡ್ರು ಮಿನಿಸ್ಟ್ರು ಬರ್ತಾರ ಅಂತ ನಾವು ಬೆಳಗ್ಗಿಂದ ಇಲ್ಲೇ ಟಿಕೆಟ್ ಹೂಡಿಲ್ವಾ, ನಮ್ಮ ಕೈಯಲ್ಲೇನಿದೆ? ಏ ಇದು ನಮ್ಮ ನಿತ್ಯದ ಗೋಳದು.
1: ಏನ್ರಿ ಕೃಷ್ಣಪ್ಪ, ಮಿನಿಸ್ಟ್ರು ಬರ್ತಾರಂತ ಮೇಷ್ಟ್ರ ಮನೆಯಲ್ಲಿ ಸಂಭ್ರಮ ಪಟ್ಟದ್ದೇ ಬಂತು. ಸಾಹೇಬ್ರು ಬರ್ತಾರಂತ್ರಿ, ಸಾಹೇಬ್ರು ಬಂದ್ರಲ್ಲ, ಸಾಹೇಬ್ರು ಗುಡುಗುಡು ಗುಮ್ಮಟ ದೇವರು.
2: ಹೌದಲ್ರಿ ಮೂರ್ತಿ, ನಾವಿದನ್ನು ನಿಜ ಅಂತ ನಂಬಿದ್ದೇವಲ್ರಿ, ನಮ್ಗೆ ಹುಚ್ಚು ಅಷ್ಟೇ. ಪಾಪ ಆ ಮೇಷ್ಟ್ರು ಮತ್ತೆ ಅವ್ರ ಫ್ರೆಂಡ್ನ ಮುಖ ನೋಡ್ರಿ, ಮುಖ ನೋಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಮೇಷ್ಟ್ರು ಬಾಗಿಲು ಹಾಕೊಂಡ್ರು ರಪ್ಪ ಅಂತ.
7: ಇದುವರೆಗೆ ಗುಡುಗುಡು ಗುಮ್ಮಟ ದೇವರು ನಾಟಕ ಕೇಳಿದಿರಿ. ರಚನೆ ಕೆ ಶಾರದಾ ಭಟ್. ಭಾಗವಹಿಸಿದ ಕಲಾವಿದರು ರಾಮಣ್ಣ ಮೇಷ್ಟ್ರು, ಉದಯಾನಂದ ಭಂಡಾರಿ, ಶ್ರೀಪಾದರಾವ್, ಕೆ ರಾಧಾಕೃಷ್ಣನ್, ಪೊಲೀಸ್ ಅರವಿಂದ ಕುಡ್ಲಾ, ಕೃಷ್ಣಪ್ಪ, ಡಾಕ್ಟರ್ ಸದಾನಂದ ಪೆರ್ಲಾ, ಶ್ರೀಕಂಠಮೂರ್ತಿ, ಸುಧಾಕರ ಕೆ ಸಾಲ್ಯಾನ್, ನಾಣಿ ಪಿ ಎಸ್ ಸುಬ್ರಹ್ಮಣ್ಯ ಭಟ್, ಪದ್ಮ ಮಂಜುಳಾ ಯು, ಇನ್ಸ್ಪೆಕ್ಟರ್ ಪಾಟೀಲ್ ಪಾತ್ರ ವಹಿಸಿ ಈ ನಾಟಕವನ್ನು ನಿರ್ಮಿಸಿದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ, ನೆರವು ಅರವಿಂದ ಕುಡ್ಲಾ.

ಇದುವರೆಗೂ ಡಾಕ್ಟರ್ ಕೆಎಸ್ ನಿಸಾರಹಮದ್ ವಿರಚಿತ ಭಾವಗೀತೆಯನ್ನು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 10 ಗಂಟೆ. ಈಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಧುರೈ MS ಸೋಮಸುಂದರಂ ಅವರ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆಯೇ.

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಧುರೈ ಎಸ್ ಸೋಮಸುಂದರಂ ಅವರ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆಯನ್ನು ಕೇಳಿದ್ರಿ. ಇದಾಗಿತ್ತು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:30. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಚಿತ್ರಗೀತೆಗಳಲ್ಲಿ ಆರಂಭದಲ್ಲಿ ಕೇಳಿ ದಾರಿ ತಪ್ಪಿದ ಮಗ ಚಿತ್ರದ ಗೀತೆ.

ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ, ಸಾಧು ಕೋಕಿಲ ಅವರ ಸಂಗೀತದಲ್ಲಿ, ರಾಜೇಶ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ದಾಸ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮುಂದಿನ ಗೀತೆಯನ್ನು ಕೇಳಿ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ, ಮಣ್ಣಿನ ದೋಣಿ ಚಿತ್ರದ ಗೀತೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ನಾನಿನ್ನ ಬಿಡಲಾರಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜೀವ್ ನಾಗೇಂದ್ರ ಅವರ ಸಂಗೀತವಿದೆಯೇ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11 ಗಂಟೆಯಾಗಿ 5 ನಿಮಿಷವಾಗಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: And he was read by R.S. Raghu. The Union Cabinet has approved the setting up of the Integrated Transport and Logistics Authority to streamline multimodal planning. Briefing the media in New Delhi today after the Cabinet meeting, chaired by Prime Minister Narendra Modi, Information and Broadcasting Minister Ashwini Vaishnaw said the body will prepare a long-term national transport master plan with a horizon of 10 years. He said it will serve as the apex body for integrated transport and logistic planning in the country.
1: देश में जिस तरह से जीडीपी बढ़ रही है 7% 8%
2: एज द कंट्रीज जीडीपी इज ग्रोइंग एट अ रेट ऑफ अराउंड 7 to 8% द डिमांड फॉर लॉजिस्टिक्स इज ऑल्सो कंटिन्यूसली इंक्रीजिंग अ लार्ज नंबर ऑफ हाईवेज आर बीइंग कंस्ट्रक्टेड अक्रॉस द कंट्री अलोंग विद न्यू रेलवे लाइंस वाटरवेज पोर्ट्स एंड एयरपोर्ट्स टू इंश्योर दैट ऑल दीज डेवलपमेंट्स आर प्लान इन एन इंटीग्रेटेड एंड यूनिफाइड मैनर द प्राइम मिनिस्टर लॉन्च द पीएम गतिशक्ति नेशनल मास्टर प्लान फ्यू इयर्स अगो नाउ कीपिंग फ्यूचर रिक्वायरमेंट्स इन माइंड एंड इंटीग्रेटेड Transport and Logistics Authority will be established to study and plan all these aspects.
1: एक integrated transport and logistics authority का निर्माण किया जाएगा.
0: Mr. Vaishnaw said the cabinet has also given nod to the establishment of 10,000 crore rupees small and medium enterprises growth fund for equity investments in small and medium enterprises. Prime Minister Narendra Modi in a social media post said, this cabinet decision is a big boost for MSME sector and a major step towards creating the next generation of Indian business leaders. He added that the Integrated Transport and Logistics Authority approved by the cabinet will bring greater coordination, data-led planning and multimodal integration across India's transport ecosystem. Prime Minister Modi has emphasized that technology must become a tool for inclusive and sustainable development. Mr. Modi stated this while interacting with Global System for Mobile Communications Association GSMA board members at Sevatirth today, ahead of the India Mobile Congress. The India Mobile Congress is scheduled to be held from tomorrow till 10th of this month in New Delhi. Senior BJP leader and Union Parliamentary Affairs Minister Kiran Rijiju has criticized Congress Party and leader of opposition in Lok Sabha, Rahul Gandhi, for repeatedly targeting Election Commission of India and other constitutional bodies. Talking to the media in New Delhi today, Mr. Rijiju said political parties should serve the people and accept the electoral mandate.
3: ये रोज रोज कांग्रेस पार्टी राहुल गांधी जी जो ड्रामा करते रहते हैं
4: एवरीडे द ड्रामा दैट राहुल गांधी एंड द कांग्रेस पार्टी कीप क्रिएटिंग ओवर द इलेक्शन कमीशन एंड द रिपीटेड अटैक्स दे मेक ऑन द सुप्रीम कोर्ट नीड्स टू स्टॉप नाउ इन अ डेमोक्रेसी इफ यू सर्व द पीपल यू विल रिसीव द मैंडेट इफ यू फेल टू गेट द पीपल्स मैंडेट एंड देन अब्यूज द इलेक्शन कमीशन दैट इज नॉट द वे फॉरवर्ड
3: और इलेक्शन कमीशन को गाली देंगे
0: Earlier in the day, opposition parties held a protest march from Parliament House to the headquarters of the Election Commission of India in the national capital over alleged irregularities in the special intensive revision process and demanding the resignation of Chief Election Commissioner Gyanesh Kumar. Later, leader of opposition in the Lok Sabha and Congress MP Rahul Gandhi, along with party leader Priyanka Gandhi Vadra and other supporters, entered Akashwani Bhavan and staged a protest on the premises. With regard to today's opposition protest, the Election Commission has clarified that no political party had sought an appointment till 4 p.m. to meet the Commission through its representatives. In a press statement, the Commission said that, however, at around 4 p.m., it received information from Delhi Police that a delegation of members of Parliament led by the leader of opposition in the Lok Sabha, Rahul Gandhi, wants to meet the Commission and submit a memorandum. The Election Commission considered this request unusual, which could not be accepted. Voting concluded peacefully for by-elections to 5 assembly constituencies in Tamil Nadu, Puducherry and West Bengal, along with a Lok Sabha seat in Assam. Polling took place for Madurandagam and Dharmapuram seats in Tamil Nadu, Tattanjavadi in Puducherry and Rajinagar and Nandigram in West Bengal. Voting was also held for Nagaon Lok Sabha seat in Assam. The counting of votes will be taken up on Friday. Shreyas Iyer's unbeaten 102 and debutant Naman Dheer's 3-wicket haul powered India to an 8-wicket win over the West Indies in the opening T20 in Lucknow tonight. And that is the end of this news bulletin.
5: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ನಿಲಯದ ನಾಳೆ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಬೆಳಗಿನ ಪ್ರಸಾರದಲ್ಲಿ 7:45 ಮತ್ತು 9:45 ಚಿತ್ರಗೀತೆಗಳು, 8:35 ದಿನಾಂಕ 4/10/2026 ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಸಾಹಿತ್ಯ ಪರಿಷತ್ತು ಹಾಗೂ ರಾಯಚೂರು ವಿಶ್ವ ಪ್ರಕಾಶನದ ಸಂಯುಕ್ತಾಶ್ರಯದಲ್ಲಿ ರಾಯಚೂರು ನಗರದ ಕನ್ನಡ ಭವನದಲ್ಲಿ ಜರುಗಿದ ಸಾಹಿತಿಗಳಾದ ಲಕ್ಷ್ಮೀದೇವಿ ಶಾಸ್ತ್ರಿಯವರ ಸಪ್ತಕೃತಿಗಳ ಬಿಡುಗಡೆ ಉದ್ಘಾಟನಾ ಸಮಾರಂಭದ ಪ್ರಾಯೋಜಿತ ಬಾನುಲಿ ವರದಿ ಪ್ರಸಾರವಾಗಲಿದೆ. ಇನ್ನು ಸಂಜೆ ಪ್ರಸಾರದಲ್ಲಿ 5:30 ತುತ್ತಿಗೊಂದು ಮಾರ್ಗದಲ್ಲಿ ಆಟೋ ಚಾಲಕ ಮುರಳಿಯೊಡನೆ ಸಂದರ್ಶನ ಪ್ರಸಾರವಾಗಲಿದೆ. 6:51 ಕೃಷಿ ರಂಗದಲ್ಲಿ ಗೆದ್ದಲು ಹುಳುವಿನ ನಿರ್ವಹಣಾ ಕ್ರಮಗಳ ಕುರಿತು ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಇನ್ನು ರಾತ್ರಿ 10:30 ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದ ನಾಳೆಯ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:11. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ಎಂದಿನಂತೆ ನಿಲಯದ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. ಹಾಗಾದರೆ ಈಗ ಶ್ರೀದೇವಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.